ಆಕಾಶವಾಣಿ ಮೈಸೂರು. ನಮ್ಮನೆಯಲ್ಲಿಯದೇ ದಿನ ಬೆಳಗಿನ ಪ್ರಸಾರವನ್ನು ಆರಂಭ ಮಾಡುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಶ್ವಯುಜ ಮಾಸದ ಎರಡನೆಯ ದಿನ. ಸ್ಥಳೀಯ ಪಂಚಾಂಗ ಭಾದ್ರಪದ ಮಾಸ, ಶುಕ್ಲಪಕ್ಷದ ತ್ರಯೋದಶಿ. 2026 ಇಸ್ವಿ ಸೆಪ್ಟೆಂಬರ್ ತಿಂಗಳ 24 ತಾರೀಕು ಗುರುವಾರ. ಈಗ ವೇಳೆ ಸರಿಯಾಗಿ 5:58:40. ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಮಂಜುನಾಥ್ ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮೈಸೂರು. ಈಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, 6:35 ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, ರೈತರಿಗೆ ಸಲಹೆಗಳು 6:50, 7:15 ಭಾವಗೀತೆಗಳು, ಸೇವಾ ವಾಹಿನಿ 7:30, ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಗ್ಗೆ 7:45, 9:30, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45. ಇಂದು ಬೆಳಗ್ಗೆ 8:30 ನೂರೊಂದು ನೆನಪು, ಖ್ಯಾತ ಗಾಯಕ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಜಿಎನ್ ಮಂಜುನಾಥ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎನ್ ರವಿಕಿರಣ್ ಅವರ ಚಿತ್ರವೀಣಾವಾದನ. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. 11:30 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಆರ್ಯ. 12:05 ವನಿತಾ ವಿಹಾರ. ಕೊಡಗಿನ ಪೊನ್ನಂಪೇಟೆ ಶ್ರೀಮಂಗಲ ಕುಮಟೂರಿನ ಕೊಟ್ರಂಗಡ ಸಜಿನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿಬಿಡು ನನ್ನ. ನಂತರ ಪೊನ್ನಂಪೇಟೆ ಬಾಳಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಗೀತೆಗಳು. 12:35 ಭಕ್ತಿಗೀತೆಗಳು. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧಾನ್ ಯೋಜನೆ ಕುರಿತು ಮಾಹಿತಿ ಕೇಳಬಹುದು, ಇದು ಹಾಸನ ಕೇಂದ್ರದ ಕೊಡುಗೆ. 1:20 ಪ್ರಚೇತ್ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:30 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಆರ್ಟಿ ನವದೆಹಲಿ. 4:00 ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಬನ್ನೂರು ತಾಲೂಕು ಚಾಮನಹಳ್ಳಿಯ ರಾಚಪ್ಪ ಹಾಗೂ ಸಂಗಡಿಗರು, ಪ್ರಸ್ತುತಿ ಡಾ ಮೈಸೂರು ಉಮೇಶ್. 4:30 ಕನ್ನಡ ಭಾರತಿ, ಕರ್ನಾಟಕದ ಶ್ರವಣಧಾರೆಗಳನ್ನು ಕುರಿತು ಪ್ರೊಫೆಸರ್ ರಹಮತ್ ತರೀಕೆರೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾ ಮೈಸೂರು ಉಮೇಶ್. 5:00 ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಇಂದಿನ ವಿಷಯ ಮಕ್ಕಳಲ್ಲಿ ಕ್ಯಾನ್ಸರ್, ಭಾಗವಹಿಸುತ್ತಾರೆ ಡಾ ಶ್ರೀರಕ್ಷ, ಪ್ರಸ್ತುತಿ ಡಾ ಕುಲದೀಪ್ ಎನ್, ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ, ಜೇನು ಕೃಷಿ ಮತ್ತು ಉದ್ಯಮ ಕುರಿತ ಸಂವಾದ, ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾ ಜಿಪಿ ಮುತ್ತುರಾಜು ಮತ್ತು ನಂಜನಗೂಡು ತಾಲೂಕು ಗಣೇಶಪುರ ಹೆಡಿಯಾಲದ ಜೈಶಂಕರ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ಯುವವಾಣಿ, ಭಾರತೀಯ ವಾಯುಸೇನೆಗೆ ಮೈಸೂರು ಗ್ರಾಮಾಂತರ ಭಾಗದಿಂದ ಆಯ್ಕೆಯಾದ ಮೊದಲ ಪೈಲಟ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಚೌಕೂರು ಐಚನಹಳ್ಳಿಯ ತನುಶ್ರೀ ಜೀವಿ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ಬಿ ದಿಗ್ವಿಜಯ್. 9:30 ತಂಜಾವೂರು ಎಸ್ ಕಲ್ಯಾಣರಾಮನವರ ಹಾಡುಗಾರಿಕೆ, 10:00 ನಾಟಕ ವೆಂಕಟರಾಯನ ಪಿಶಾಚ, ಮೂಲ ಸಣ್ಣಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಬಾನುಲಿ ರೂಪ ಟಿಎಂ ಸತೀಶ್, ನಿರ್ದೇಶನ ಉದಯಾದ್ರಿ. 10:30 ಸವಿ ನೆನಪು. ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಇಂದು ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: This is Akashvani, the news read by Renu Kataria. Prime Minister Narendra Modi will interact today via video conference with the participants of Seva Yatra travelling from Vadnagar to Varanasi under Seva Sankalp Abhiyan. The interaction with the Prime Minister will give the Seva Yatris a chance to share their experiences from the journey, which is intended to connect youth participation and community service across the locations covered by the teams. The Seva Yatra began on September 17 and is part of the wider Seva Sankalp Abhiyan to highlight PM Modi's 25 years of public life. The participants are travelling through towns, districts, talukas and villages with the programme focusing on taking community service and public engagement activities to the grassroots. The journey is not limited to a motorcycle expedition but is designed to bring together service, communication, youth participation, social welfare, cultural connect and community mobilisation at different locations along the route. 10 groups are undertaking the Vadnagar to Varanasi journey. The two-way motorcycle yatras between Vadnagar and Varanasi involve young participants travelling across multiple states, districts and villages. External Affairs Minister Dr. S. Jayashankar co-chaired the L69 Consultative Ministerial Interaction on UNSC Reform along with his St. Lucian counterpart Alva Baptist. Addressing the meeting, Dr. Jayashankar noted that the Global South

ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಕೆ ಈಶ್ವರಚಂದ್ರ ಪ್ರಸಾದ್ ಅವರ ರಚನೆ ಹೃದಯ ಬೃಂದಾವನವು ಮನವೇ ತುಂಗಾ ನದಿಯೋ.

ಇನ್ನು ಮುಂದೆ ಸ್ವಾತಿ ತಿರುನಾಳ್ ಅವರ ಒಂದು ರಚನೆ ರಾಜೀವಾಕ್ಷ ಬಾರೋ ಕೃಷ್ಣ, ಹಾಡಿದ್ದಾರೆ ರಾಜ್ಕುಮಾರ್ ಭಾರತೀ.

ಕಾರ್ಯಕ್ರಮದ ಕಡೆಯದಾಗಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಜನ್ಮ ಜನ್ಮದಿ ತಾಯಿಯಾಗಲಿ ಭಾರತದ ಈ ಭುವನ, ರಜನಿ ಆನಂದ ಕಂದ ಅವರದು.

ಗೀತಾರಾಧನಾ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಈ ಬೆಳಗ್ಗೆ 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಬಹುದು. 6:35 ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಮರುಪ್ರಸಾರ 6:10. ಇಂದು ಮಧ್ಯಾಹ್ನ 1:20 ಪ್ರತೇಜಿ ಕುಲಕರ್ಣಿಯವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಇಂದು ಬೆಳಗ್ಗೆ 11:00 ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. ಸಮಯ 6:30 ಇನ್ನು ಮುಂದೆ ಚಿಂತನಾ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ

0: ಆ ಮೂಗರಂ ರಿಪಲ್ಕೆ ರಿವರ್ ಎಂದು ಹೇಳಿದೆ. ಇದರ ಅರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ವೇಳೆ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
4: ಮನೆಯಲ್ಲಿ ಅನಾರೋಗ್ಯ ಪೀಡಿತರಾಗಿ ದೀರ್ಘಕಾಲ ಹಾಸಿಗೆಯಲ್ಲಿ ಇರಬೇಕಾದ ವೃದ್ಧರು, ಪಾರ್ಶ್ವವಾಯುವಿಗೆ ಒಳಗಾದವರು, ಶಸ್ತ್ರಚಿಕಿತ್ಸೆಯ ನಂತರ ಚೇತರಿಸಿಕೊಳ್ಳುತ್ತಿರುವವರು, ಬೆನ್ನುಮೂಳೆ ಅಥವಾ ಸ್ಪೈನಲ್ ಕಾರ್ಡ್ನ ತೊಂದರೆಯಿಂದ ಚಲಿಸಲಾಗದವರು, ಇಂತಹ ಹಾಸಿಗೆ ಹಿಡಿದ ರೋಗಿಗಳ ಆರೈಕೆ ಹೇಗೆ ಅನ್ನೋದು. ತೊಂದರೆ ಮೂಲ ಕಾಯಿಲೆಯಷ್ಟೇ ಅಲ್ಲ, ದೀರ್ಘಕಾಲ ಚಲನೆ ಇಲ್ಲದೇ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಉದ್ಭವಿಸಬಹುದು. ರೋಗದ ಚಿಕಿತ್ಸೆ ವೈದ್ಯರ ಜವಾಬ್ದಾರಿ, ಆದರೆ ಅದೇ ರೋಗಿಯ ದೈನಂದಿನ ಆರೈಕೆಯೇ ಚೇತರಿಕೆಯ ಮುಖ್ಯ ಭಾಗ. ಅದರ ಜವಾಬ್ದಾರಿ ಅವರ ಮನೆಯವರದ್ದೇ ಆಗಿರುತ್ತೆ. ಮೊದಲನೇದಾಗಿ ಸ್ಥಾನ ಪಲ್ಲಟ ಅಥವಾ ಪೊಸಿಷನಲ್ ಚೇಂಜ್. ಒಂದೇ ಭಂಗಿಯಲ್ಲಿ ದೀರ್ಘಕಾಲ ಮಲಗಿದಾಗ ದೇಹದ ಹಿಂಭಾಗದ ಅಂಗಗಳಿಗೆ ಒತ್ತಡ ಉಂಟಾಗಿ ರಕ್ತ ಸಂಚಲನೆ ಕಮ್ಮಿಯಾಗುತ್ತದೆ. ಆ ಸ್ಥಳದಲ್ಲಿ ಬೆಡ್ ಸೋರ್ ಉಂಟಾಗಬಹುದು. ರೋಗಿಯ ಮಿತಿಗಳನ್ನು ತಿಳಿದು 2 ಗಂಟೆಗಳಿಗೊಮ್ಮೆ ಭಂಗಿಯನ್ನು ಬದಲಾಯಿಸಬೇಕು. ಈ ವಿಷಯದಲ್ಲಿ ಸಲಹೆ ತುಂಬ ಉಪಯುಕ್ತವಾಗಿರುತ್ತದೆ. ಇನ್ನು ಪ್ರತಿದಿನ ಚರ್ಮದ ಬಣ್ಣ, ಊತ, ಬಿಸಿ ಅಥವಾ ಮುಟ್ಟಿದಾಗ ಉಂಟಾಗುವ ನೋವು ಇವುಗಳನ್ನು ಗಮನಿಸುತ್ತಿರಬೇಕು. ಮೂತ್ರ ಹಾಗೂ ಮಲದ ನಿಯಂತ್ರಣ ಇಲ್ಲದ ರೋಗಿಗಳಲ್ಲಿ ತೇವಾಂಶದಿಂದ ಡರ್ಮಟೈಟಿಸ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ. ಡಯಪರ್ನ ಬಳಕೆ ಸುಲಭವಾದರೂ ಅದರಿಂದ ಕೂಡ ಅಲರ್ಜಿಯ ಸಾಧ್ಯತೆ ಉಂಟು. ಚರ್ಮವನ್ನ ಆರೈಕೆ ಮಾಡುವಾಗ ಬಲ ಪ್ರಯೋಗ ಬೇಡ. ಪ್ರತಿದಿನ ಸ್ವಚ್ಛ ಮಾಡಿ ಒಣಗಿರುವಂತೆ ನೋಡಿಕೊಳ್ಳಿ ಹಾಗೂ ಪರಿಶೀಲಿಸುತ್ತಿರಿ. ದೇಹಕ್ಕೆ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಹಾಗೂ ನೀರಿನ ಅಂಶದ ಅಗತ್ಯವಿರುತ್ತೆ. ಈಗಾಗಲೇ ಗಾಯಗಳಿದ್ದರೆ ಅದರ ಮಾಗುವಿಕೆಗೆ ಪ್ರೋಟೀನ್ ಅಂಶ ಬೇಕೇ ಬೇಕು. ಮೊಟ್ಟೆ, ಹಾಲು, ಮೊಸರು, ಬೇಳೆ ಹಾಗೂ ಕಾಳುಗಳು, ಮೀನು ಹಾಗೂ ಮಾಂಸಗಳನ್ನು ರೋಗಿಯ ಇತರೆ ವೈದ್ಯಕೀಯ ಸ್ಥಿತಿಗೆ ಅನುಗುಣವಾಗಿ ನೀಡಬೇಕು. ಪ್ರತಿಯೊಬ್ಬ ಹಾಸಿಗೆ ಹಿಡಿದ ರೋಗಿಯ ಆರೈಕೆಯಲ್ಲೂ ಪೌಷ್ಟಿಕತೆಯನ್ನು ಹಲವಾರು ಆಯಾಮಗಳ ಆಧಾರದ ಮೇಲೆ ನಿರ್ಧರಿಸಬೇಕಾಗುತ್ತೆ. ಇದಕ್ಕೆ ನಿಮ್ಮ ವೈದ್ಯರ ಹಾಗೂ ಡಯಟೀಷಿಯನ್ನ ಸಹಾಯ ತುಂಬ ಅವಶ್ಯಕ. ಇನ್ನು ಪಾರ್ಶ್ವವಾಯು ಅಥವಾ ನರಮಂಡಲದ ರೋಗಿಗಳಲ್ಲಿ ಆಹಾರವನ್ನು ನುಂಗುವ ಸಾಮರ್ಥ್ಯ ಕಡಿಮೆ ಇರಬಹುದು. ಅವರಲ್ಲಿ ಆಹಾರ ಅಥವಾ ನೀರು ಶ್ವಾಸನಾಳಕ್ಕೆ ನುಗ್ಗಿದರೆ ಆಸ್ಪಿರೇಷನ್ ನ್ಯುಮೋನಿಯಾ ಉಂಟಾಗಿ ಅದು ರೋಗಿಯ ಪ್ರಾಣಕ್ಕೆ ಕುತ್ತಾಗುವ ಸಾಧ್ಯತೆ ಕೂಡ ಉಂಟು. ರೋಗಿಯನ್ನ ಮಲಗಿಸಿ ಆಹಾರ ಅಥವಾ ನೀರನ್ನ ನೀಡಲೇಬಾರದು. ಸಾಧ್ಯವಾದಷ್ಟು ಕೂರಿಸಿ ಅಥವಾ ಒರಗಿಸಿ ನೀಡಬೇಕು. ಸೇವನೆಯ ನಂತರ ಕುಳಿತ ಭಂಗಿಯಲ್ಲಿ 45 ನಿಮಿಷಗಳ ಕಾಲ ಬಿಡುವುದು ಒಳ್ಳೆಯದು. ರೋಗಿಯ ಸಾಮರ್ಥ್ಯಕ್ಕೆ ತಕ್ಕಂತೆ ಆಕ್ಟಿವ್ ಅಥವಾ ಪ್ಯಾಸಿವ್ ವ್ಯಾಯಾಮವನ್ನು ಪ್ರತಿದಿನ ಮಾಡಿಸಬೇಕು. ಇದರಿಂದ ರಕ್ತ ಸಂಚಲನೆ ಉತ್ತಮವಾಗುತ್ತದೆ, ಕೀಲುಗಳು ಮತ್ತು ಮಾಂಸಖಂಡಗಳು ಬಲಗೊಳ್ಳುತ್ತವೆ. ಈ ವಿಚಾರವಾಗಿ ಖಂಡಿತ ಫಿಸಿಯೋಥೆರಪಿಸ್ಟ್ನ ಸಹಾಯ ಸಲಹೆ ಪಡೆಯಬೇಕಾಗುತ್ತೆ. ತುಂಬಾ ಕಾಲ ಚಲನೆ ಇಲ್ಲದವರಲ್ಲಿ ಬರುವ ತೊಂದರೆ DVT, ಡೀಪ್ ವೈನ್ ಥ್ರಾಂಬೋಸಿಸ್ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ, ಕಾಲುಗಳಲ್ಲಿ ಊತ, ಬಿಗಿ, ನೋವು, ಉಸಿರಾಟದ ತೊಂದರೆ, ಇವು DVTಯ ಲಕ್ಷಣಗಳು. ಇದು ಕಂಡುಬಂದಾಗ ಖಂಡಿತವಾಗಿ ರೋಗಿಯನ್ನ ಆಸ್ಪತ್ರೆಯಲ್ಲಿ ಇರಿಸಿ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ಇನ್ನು ಹಾಸಿಗೆ ಹಿಡಿದ ರೋಗಿಗಳಲ್ಲಿ ಮಲಬದ್ಧತೆ ತುಂಬಾ ಸಾಮಾನ್ಯ. ಮೂತ್ರನಾಳದ ಸೋಂಕುಗಳು ಕೂಡ ಸಾಮಾನ್ಯ. ಸಾಧ್ಯವಾದಷ್ಟು ನಾರಿನ ಅಂಶ ಇರುವ ಆಹಾರ ಮತ್ತು ನೀರಿನ ಅಂಶವನ್ನು ಆಹಾರದಲ್ಲಿ ಸೇರಿಸಬೇಕು. ಮೂತ್ರದ ಕೆಥೆಟರ್ ಇದ್ದಲ್ಲಿ ಅದರ ಆರೈಕೆ ಕೂಡ ತುಂಬ ಮುಖ್ಯ. ಕಾಲಕಾಲಕ್ಕೆ ಅದರ ಬದಲಾವಣೆ ಕೂಡ ಮುಖ್ಯ. ದೀರ್ಘಕಾಲ ಹಾಸಿಗೆ ಹಿಡಿದ ರೋಗಿಗಳಲ್ಲಿ ಶ್ವಾಸಕೋಶಗಳ ಚಲನೆ ಕೂಡ ಕಡಿಮೆಯಾಗಿ ಕಫ ಸೇರಿಕೊಳ್ಳುವ ಅಪಾಯವಿರುತ್ತದೆ. ಅದನ್ನು ಸರಿಪಡಿಸಲು ಚೆಸ್ಟ್ ಫಿಸಿಯೋಥೆರಪಿ ಹಾಗೂ ಸ್ಪೈರೋಮೆಟ್ರಿ ಎಕ್ಸಸೈಸ್ಗಳ ಅವಶ್ಯಕತೆ ಇರುತ್ತೆ. ಹಾಸಿಗೆ ಹಿಡಿದ ರೋಗಿಗೆ ದೈಹಿಕ ನೋವಿಗಿಂತಲೂ ಅಸಹಾಯಕತೆಯ ಭಾವನೆ ಹೆಚ್ಚು ನೋವು ತರಬಹುದು. ಈ ಅಸಹಾಯಕತೆ ಒಮ್ಮೊಮ್ಮೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿಯನ್ನು ಕೂಡ ಉಂಟು ಮಾಡಬಹುದು. ಈ ಬಗೆಯ ರೋಗಿಗಳೊಂದಿಗೆ ಹೆಚ್ಚಾಗಿ ಮಾತನಾಡಬೇಕು. ಅವರನ್ನ ಎಂದಿನಂತೆ ಕುಟುಂಬದ ಸದಸ್ಯರಂತೆ ನಡೆಸಿಕೊಳ್ಳಬೇಕು. ಮನೆಯಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸಬೇಕು. ಒಬ್ಬ ರೋಗಿ ಹಾಸಿಗೆ ಹಿಡಿದಿದ್ದಾನೆ ಅಂದರೆ ಅವನ ಜೀವನ ನಿಂತು ಹೋಗಿದೆ ಅಂತ ಅಲ್ಲ. ಅವನ ಮನಸ್ಸಿಗೆ ಸಾಂತ್ವನ ಬೇಕು, ಆತನ ಬದುಕಿಗೆ ಗೌರವ ಬೇಕು. ಈ ಬಗೆಯ ರೋಗಿಗಳ ಆರೈಕೆ ರೋಗಿಯ ಜೀವನದ ಗುಣಮಟ್ಟವನ್ನು ಕಾಪಾಡುವ ಒಂದು ಸಮಗ್ರ ವೈದ್ಯಕೀಯ ಮತ್ತು ಮಾನವೀಯ ಜವಾಬ್ದಾರಿ.
3: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ವೇಳೆ ಸರಿಯಾಗಿ 6:40:10.
5: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ.
6: ಮಗ್ಗದ ಮನೆ
7: ಆಕಾಶವಾಣಿ.
8: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
7: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ಸತ್ಯನಾರಾಯಣ. ಪದಪರಿಚಯ.
9: ಮೊದಲಿಗೆ ಆದರ್ಶ ಎಂಬ ಪದದ ಸ್ವಾರಸ್ಯವನ್ನು ನೋಡೋಣ. ಆದರ್ಶ ಎಂಬ ಸಂಸ್ಕೃತ ಪದವು ಕನ್ನಡದಲ್ಲಿ ಬಹುಕಾಲದಿಂದ ಬೆರೆತು ಹೋಗಿ ಜನರ ಬಾಯಲ್ಲಿ ಕೇಳುಬರುತ್ತಿದೆ. ಆದರ್ಶ ಎಂಬ ಪದಕ್ಕೆ ಪಾದರಸದಿಂದ ಲೇಪಿತವಾದ ಕನ್ನಡಿ ಎಂದು, ಮತ್ತೊಬ್ಬರಿಗೆ ಮೇಲುಪಂಕ್ತಿ ಅಥವಾ ಮಾದರಿ ಎಂದು ಅರ್ಥಗಳಿವೆ. ಪಾದರಸವನ್ನು ಲೇಪಿಸಿರುವ ಕನ್ನಡಿಯನ್ನು ನಮ್ಮ ಮುಖದ ಮುಂದೆ ಹಿಡಿದಾಗ ಕನ್ನಡಿಯು ನಮ್ಮ ಮುಖವು ಹೇಗಿದೆಯೋ ಹಾಗೆಯೇ ತೋರಿಸುತ್ತದೆ. ಆದರೆ ಕನ್ನಡಿಗೆ ಹಿಂದೆ ಪಾದರಸವನ್ನು ಲೇಪಿಸಿದ್ದರೆ ಮಾತ್ರ ಕನ್ನಡಿಯು ನಮ್ಮ ಪ್ರತಿಬಿಂಬವನ್ನು ತೋರಿಸುತ್ತದೆ. ಇಲ್ಲದಿದ್ದರೆ ಕನ್ನಡಿಯು ನಮಗೆ ಹೊರಗಿನ ರೂಪಗಳನ್ನು ತೋರಿಸುತ್ತದೆ. ಹಾಗಾಗಿ ಕನ್ನಡಿಯಂತೆ ನಮ್ಮ ಜೀವನವು ಬೇರೆಯವರಿಗೆ ಆದರ್ಶರಾಗಿರಬೇಕು ಎಂದು ಹೇಳಿದಾಗ ಒಳ್ಳೆಯ ಗುಣಗಳಿಂದ ಒಳ್ಳೆಯ ನುಡಿ ನಡೆಗಳಿಂದ ನಾವು ಬೇರೆಯವರಿಗೆ ಮೇಲುಪಂಕ್ತಿಯಾಗಿರಬೇಕು, ಮಾದರಿಯಾಗಿರಬೇಕು ಎಂದು ಅರ್ಥವಾಗುತ್ತದೆ. ಬೇರೆಯವರು ನಮ್ಮ ಉತ್ತಮ ಜೀವನದ ಅನುಕರಣೀಯ ಗುಣ ನಡತೆಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಹೆಸರು ಗಳಿಸಬೇಕೆಂದು ತಿಳಿಯುತ್ತದೆ. ಹೀಗೆ ಆದರ್ಶ ಪದಕ್ಕೆ ಕನ್ನಡಿ, ಮಾದರಿ ಎನ್ನುವ ಅರ್ಥಗಳು ಅನ್ವರ್ಥವಾಗಿವೆ. ಇನ್ನು ಎರಡನೆಯ ಆಸರೆ ಎನ್ನುವ ಕನ್ನಡ ಪದ. ಇದು ಸಂಸ್ಕೃತದ ಆಸಾರ ಎಂಬ ಪದದಿಂದ ಬಂದು ಆಸರೆ ಎಂದಾಗಿದೆ. ಆಸಾರ ಎಂಬ ಸಂಸ್ಕೃತ ಪದಕ್ಕೆ ಧಾರಾಕಾರವಾಗಿ ಮಧ್ಯೆ ತಡೆಯಿಲ್ಲದೆ ಸುರಿಯುವಿಕೆ, ನೀರಿನ ಧಾರೆ, ನೀರಿನ ಆಸರೆ, ಎಡೆಬಿಡದೆ ಸುರಿಯುವುದು, ಹರಡಿಕೊಳ್ಳುವುದು, ಸುತ್ತಲೂ ವ್ಯಾಪಿಸುವುದು ಎಂದೆಲ್ಲ ಅರ್ಥಗಳಾಗುತ್ತವೆ. ಅದನ್ನೇ ಕನ್ನಡದಲ್ಲಿ ಬಳಸಿದ್ದಾರೆ. ಈ ಕೆರೆಯಲ್ಲಿ, ಕೊಳದಲ್ಲಿ ನೀರಿನ ಆಸರೆ ಚೆನ್ನಾಗಿದೆ ಎಂದಾಗ ನೀರಿನ ಒಸರುವಿಕೆ, ಸುರಿಯುವಿಕೆ ಸದಾ ಇದೆ ಎಂದು ತಿಳಿಯುತ್ತದೆ. ಅಲ್ಲದೆ ಆಸರೆ ಪದಕ್ಕೆ ಆಶ್ರಯ, ಆಧಾರ ಎಂದೂ ಅರ್ಥಗಳಿವೆ. ಶ್ರವಣಕುಮಾರನು ಕಣ್ಣಿಲ್ಲದ ತಂದೆ ತಾಯಿಗಳಿಗೆ ಅವನೊಬ್ಬನೇ ಆಸರೆಯಾಗಿದ್ದನು ಎಂದು ಹೇಳಿದಾಗ ಆ ಮನೆಗೆ ಅವನೊಬ್ಬನೇ ಆಶ್ರಯನಾಗಿದ್ದನು, ಆಧಾರವಾಗಿದ್ದನು ಎಂದು ಅರ್ಥ ಬರುತ್ತದೆ.
7: ತಪ್ಪು ಒಪ್ಪು.
9: ಪೂರ್ವ ಮುಂತಾದ ಎಂಟು ದಿಕ್ಕುಗಳಲ್ಲಿ ವಾಯವ್ಯ ದಿಕ್ಕು ಒಂದು. ವಾಯವ್ಯ ಎಂದು ಹೇಳುವುದು ಮತ್ತು ವಾಯವ್ಯ ಎಂದು ಬರೆಯುವುದು ವ್ಯಾಕರಣ ಸಮ್ಮತವಾದ ಶುದ್ಧ ಪ್ರಯೋಗ. ಆದರೆ ಇಂದು ಕನ್ನಡದಲ್ಲಿ ಕೆಲವರು ವಾಯುವ್ಯ ಎಂದು ಹೇಳುತ್ತಾರೆ, ವಾಯುವ್ಯ ಎಂದು ಬರೆಯುತ್ತಾರೆ. ಇದು ತಪ್ಪು ಪ್ರಯೋಗ. ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳ ಮಧ್ಯದ ದಿಕ್ಕಿಗೆ ವಾಯವ್ಯ ಎಂದು ಹೆಸರು. ಇದು ಸಂಸ್ಕೃತದ ಪದ, ಕನ್ನಡದಲ್ಲಿ ಹಾಸುಹೊಕ್ಕಾಗಿ ಬಳಕೆಯಲ್ಲಿದೆ. ವಾಯವ್ಯ ದಿಕ್ಕಿಗೆ ವಾಯು ಅಧಿದೇವತೆ. ವಾಯುವಿಗೆ ಸಂಬಂಧಿಸಿದ ವಿದಿಕ್ಕೆ ಅಂದರೆ ಮೂಲೆಯ ದಿಕ್ಕೆ ವಾಯವ್ಯ ಎಂದು. ವಾಯು ಶಬ್ದದ ಮುಂದೆ ಯತು ಎಂಬ ಪ್ರತ್ಯಯವು ಬಂದು ವಾಯು ಶಬ್ದದ ಉಕಾರಕ್ಕೆ ಓಕಾರಾದೇಶ ಬಂದು ಓಕಾರಕ್ಕೆ ಮತ್ತು ಅವು ಎಂದು ಆದೇಶವಾಗಿ ವಾಯವ್ಯ ಎಂದು ಶುದ್ಧ ರೂಪವಾಗಿದೆ. ಇದನ್ನು ಹೀಗೇ ಹೇಳೋಣ, ಬರೆಯೋಣ. ವಾಯುವ್ಯ ಎಂದು ತಪ್ಪಾಗಿ ಹೇಳುವುದು, ಬರೆಯುವುದು ಆಗದಿರಲಿ.
7: ಸುಮಧುರ.
9: ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಎಂಬ ಪುರಂದರದಾಸರ ಭಕ್ತಿಭಾವ ಪ್ರಧಾನವಾದ ಕವಿತಾ

ಪತಿ ಪತ್ನಿಯರಲ್ಲಿ ಆದರ್ಶ ಪ್ರೇಮವಿರಬೇಕು. ಇಬ್ಬರೂ ಒಬ್ಬರಿಗೊಬ್ಬರು ಪ್ರೀತಿ ವಿಶ್ವಾಸ ಗೌರವಗಳನ್ನು ತೋರಿ ಆನಂದದಿಂದ ಇರಬೇಕು. ಅದುವೇ ನಿಜವಾದ ದಾಂಪತ್ಯ. ಪತಿವ್ರತೆಯಾದ ಹೆಂಡತಿಗೆ ಗಂಡನೇ ಸರ್ವಸ್ವ. ಅಲ್ಲದೆ ಗಂಡನ ಬಳಿ ಸದಾ ಇದ್ದು ಅವನನ್ನು ಕಾಪಾಡುವುದರಿಂದ ಹೆಂಡತಿಗೆ ಪತಿವ್ರತೆ ಎಂದು ಹೆಸರು. ಗಂಡನ ಸೇವೆ ಮಾಡುವುದರಲ್ಲಿ, ಅವನನ್ನು ಸಂತೋಷಗೊಳಿಸುವುದರಲ್ಲಿ ಅವಳು ಸದಾ ನಿರತಳು. ಅದರಿಂದಲೇ ಅವಳು ಸದಾ ತೃಪ್ತಳು. ಅದರಿಂದ ಅವಳು ಸರ್ವ ಮಾನ್ಯಳಾಗುತ್ತಾಳೆ. ಇದಕ್ಕೆ ದೇವತೆಗಳೂ ಹೊರತಲ್ಲ. ಲಕ್ಷ್ಮೀದೇವಿಯು ಶ್ರೀಮನ್ನಾರಾಯಣನ ಪ್ರೀತಿಯ ಮಡದಿ. ಪತಿವ್ರತೆಯರ ಮಧ್ಯೆ ಅಗ್ರೇಸರಳು. ಮಹಾಲಕ್ಷ್ಮಿಯು ಪ್ರೀತಿಯಿಂದ ಶ್ರದ್ಧೆಯಿಂದ ತನ್ನ ಗಂಡ ಹರಿಯ ಸೇವೆಯನ್ನು ಪ್ರತಿದಿನ ತಾನೇ ಮಾಡುತ್ತಾಳೆ. ತನ್ನ ಮನೆಯಲ್ಲಿ ಕಾಲಿಗೊಬ್ಬ ಕೈಗೊಬ್ಬ ಆಡಿದ್ದರೂ ತನ್ನ ಗಂಡನ ಸೇವೆಗೆ ಅವರ ಯಾರನ್ನೂ ಬಿಡದೆ ತಾನೇ ಮಾಡುತ್ತಾಳೆ. ಬಿಸಿಲು ಬರದಿರಲೆಂದು ಛತ್ರ ಹಿಡಿಯುತ್ತಾಳೆ. ತಾಪ ಹೋಗಲೆಂದು ಬೀಸಣಿಗೆಯಿಂದ ಗಾಳಿ ಬೀಸುತ್ತಾಳೆ. ತನ್ನ ಗಂಡ ಮಲಗುವ ಮಂಚವನ್ನು ಅಂದವಾಗಿ ಸಿಂಗರಿಸಿ ಮಲಗಲು ಅಣಿವು ಮಾಡಿಕೊಡುತ್ತಾಳೆ.

ಶ್ರೀಹರಿಯು ಚಿತ್ರ ವಿಚಿತ್ರವಾದ ಮಂಗಳಕರ ಚರಿತ್ರೆಯುಳ್ಳವನು. ಅವನು ಎಲ್ಲ ಕಡೆ ನೆಲೆಸಿದ್ದಾನೆ. ಎಲ್ಲ ದೋಷಗಳಿಂದ ದೂರನಾಗಿ ನಿರ್ಲಿಪ್ತನಾಗಿದ್ದಾನೆ. ಗರುಡನ ಮೇಲೆ ಕುಳಿತು ಎಲ್ಲ ಕಡೆ ಹೋಗುತ್ತಾನೆ. ಅಂತಹ ಪುರಂದರ ವಿಠಲನಾದ ಶ್ರೀಹರಿಯನ್ನು ಸೇವೆ ಮಾಡುವ ಲಕ್ಷ್ಮೀದೇವಿಯು ಎಂತಹ ಧನ್ಯಳು, ಎಂತಹ ಗೌರವಾರ್ವ ಹೆಣ್ಣು ಅವಳು. ಅವಳಂತೆ ಎಲ್ಲ ಹೆಂಗಸರು ತಮ್ಮ ಸೇವೆಯನ್ನು ಮಾಡುತ್ತಾ ಅವನೊಡನೆ ಆದರ್ಶ ದಾಂಪತ್ಯವನ್ನು ನಡೆಸಲಿ. ಹಾಗೆಯೇ ಗಂಡನೂ ಸಹ ಹೆಂಡತಿಯಲ್ಲಿ ನಿಷ್ಠನಾಗಿ ಸದಾ ಅವಳನ್ನು ಸಂತೋಷಪಡಿಸಲಿ ಎಂದು ಪುರಂದರದಾಸರು ಈ ಪದ್ಯದಲ್ಲಿ ಗಂಡ ಹೆಂಡತಿಯರ ನಿರ್ಮಲ ಪ್ರೇಮವನ್ನು ಕೊಂಡಾಡಿದ್ದಾರೆ.

0: ಈ ಪದ್ಯದಲ್ಲಿ ಬರುವ ಹಾಟಕಾಂಬರ ಎಂಬ ಪದಕ್ಕೆ ವಿಷ್ಣು ಎಂದು ಅರ್ಥ. ಹಾಟಕ ಎಂದರೆ ಚಿನ್ನ ಎಂದು, ಅಂಬರ ಎಂದರೆ ಬಟ್ಟೆ ಎಂದು ಅರ್ಥ. ಚಿನ್ನದಂತೆ ಮಿರುಗುವ ರೇಷ್ಮೆಯ ಪಟ್ಟೆ ಪೀತಾಂಬರವನ್ನು ಹುಟ್ಟಿರುವ ವಿಷ್ಣು ಲಕ್ಷ್ಮಿಗೆ ಮನೋವಲ್ಲಭ. ವ್ಯಜನ ಪದಕ್ಕೆ ಬೀಸಣಿಗೆ ಎಂದು, ಭೃತ್ಯ ಪದಕ್ಕೆ ಸೇವಕ ಎಂದು, ವ್ಯಾಪ್ತ ಎಂಬ ಪದಕ್ಕೆ ನೆಲೆಸಿರುವ ಆವರಿಸಿರುವ ಎಂದು ಅರ್ಥವಾಗುತ್ತದೆ.
1: ಪದಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿ ವಿ ಸತ್ಯನಾರಾಯಣ.
2: ಕನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇಂದು ಬೆಳಗ್ಗೆ 8:30ಕ್ಕೆ 101 ನೆನಪು ಖ್ಯಾತ ಗಾಯಕ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸ್ತುತಿ ಜಿಎನ್ ಮಂಜುನಾಥ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಎನ್ ರವಿಕಿರಣ್ ಅವರ ಚಿತ್ರವೀಣಾವಾದನ ಕೇಳಬಹುದು. ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 6:50. ಈಗ ರೈತರಿಗೆ ಸಲಹೆಗಳು.
1: ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಮೇಳವನ್ನು ಸೆಪ್ಟೆಂಬರ್ 25ನೇ ತಾರೀಕಿನಿಂದ, ಅಂದರೆ ನಾಳೆಯಿಂದ 28ನೇ ತಾರೀಕಿನವರೆಗೆ, ಬರೋ ಸೋಮವಾರದವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ 4 ದಿನಗಳ ಕಾಲ ನಡೆಸ್ತಾ ಇದೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಎಂಬ ಘೋಷವಾಕ್ಯದಡಿ ಈ ಬಾರಿಯ ಕೃಷಿ ಮೇಳವನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ನಡೆಸ್ತಾ ಇದೆ. ಈ ಬಾರಿಯ ಕೃಷಿ ಮೇಳದ ವೈಶಿಷ್ಟ್ಯತೆಗಳು ಸಾಕಷ್ಟಿದ್ದಾವೆ. ಸುಸ್ಥಿರ ಕೃಷಿಗಾಗಿ ತಾಂತ್ರಿಕತೆಗಳು, ಬೀಜಮೇಳ, ನೈಸರ್ಗಿಕ ಮತ್ತು ಸಾವಯವ ಕೃಷಿ, ಮಹಿಳಾ ಸ್ವಸಹಾಯ ಗುಂಪುಗಳ ಸಾಧನೆಗಳು, ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಸಂಸ್ಕರಣೆ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳು, ಸಮಗ್ರ ಬೆಳೆ ಪೋಷಕಾಂಶ ಹಾಗೂ ಪೀಡೆಗಳ ನಿರ್ವಹಣೆ, ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಕೃಷಿ ಅರಣ್ಯ, ಪಶುಸಂಗೋಪನೆ, ಜಾನುವಾರುಗಳ ಪ್ರದರ್ಶನ ಹಾಗೂ ಮೇವಿನ ಬೆಳೆಗಳ ತಾಂತ್ರಿಕತೆ, ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳು ಹಾಗೂ ಕೃಷಿಯಲ್ಲಿ ಡ್ರೋನ್ ಬಳಕೆ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತ ಹಾಗೂ ರೈತ ಮಹಿಳೆಯರೊಂದಿಗೆ ಸಂವಾದ ಹಾಗೂ ಹೈಟೆಕ್ ತೋಟಗಾರಿಕೆ, ಫಲ ಪುಷ್ಪ ಪ್ರದರ್ಶನ, ವಿಸ್ಮಯಕಾರಿ ಕೀಟ ಪ್ರಪಂಚ, ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನವನ್ನು ಈ ಬಾರಿ ಆಯೋಜಿಸಲಾಗಿದೆ. ಡಾಕ್ಟರ್ ಚನ್ನವೀರ ಕಣವಿ ಕೃಷಿ ಲೇಖನ ಪ್ರಶಸ್ತಿ, ಕನ್ನಡ ಕೃಷಿ ಗೋಷ್ಠಿ, ಮಹಿಳೆಯರ

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು ಇದೇ ತಿಂಗಳ 28ನೇ ತಾರೀಕಿನಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಏರ್ಪಾಡಾಗಿದೆ. ಮೈಸೂರು ತಾಲೂಕು ಜೈಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದ ಟಿ ರಾಮಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರ್ಮ್ ತೋಟದಲ್ಲಿ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ನಡೀತಾ ಇದೆ. ಮೈಸೂರಿನಿಂದ ಹೆಗ್ಗಡದೇವನಕೋಟೆ ರಸ್ತೆಯಲ್ಲಿ ಸಿಗೋ ಉದ್ಬೂರು ಗೇಟ್ನಲ್ಲಿ ಎಡಗಡೆ ತಿರುಗಿದರೆ ಮಾರ್ಬಳ್ಳಿವರೆಗೂ ನೇರ ರಸ್ತೆ ಸಾಗುತ್ತೆ. ಮಾರ್ಬಳ್ಳಿ ದಾಟದ ಮೇಲೆ ವರುಣಾ ನಾಲೆ ಬರುತ್ತೆ. ಈ ನಾಲೆಯ ಏರಿ ರಸ್ತೆಯಲ್ಲೇ ಎಡಭಾಗಕ್ಕೆ ತಿರುಗಿದರೆ ಟಿ ರಾಮಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರ್ಮ್ ತೋಟ ಸಿಗುತ್ತೆ. ಈ ತೋಟದಲ್ಲೇ ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ 28ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಏರ್ಪಾಡಾಗಿದೆ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ತುಮಕೂರು ತಾಲೂಕು ಗೂಳೂರು ಹೋಬಳಿ ಕೆ ಪಾಲಸಂದ್ರ ಗ್ರಾಮದ ಪ್ರಗತಿಪರ ಸಾವಯವ ಕೃಷಿಕರಾದ ಗೋವಿಂದಯ್ಯ. ಇವರು ಮಳೆ ಆಧಾರಿತ ಪ್ರದೇಶದಲ್ಲಿ ಸಿರಿಧಾನ್ಯಗಳ ಬೇಸಾಯವನ್ನು ಮಾಡ್ತಾರೆ. ಅಲ್ಪ ಸ್ವಲ್ಪ ನೀರಿನ ಆಶ್ರಯದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಬೆಳ್ಕೊಂಡಿದ್ದಾರೆ. ಸಿರಿಧಾನ್ಯಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇವರು ನೀಡ್ತಾರೆ. ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಗೊಬ್ಬರಗಳು ಮತ್ತು ಆರೋಗ್ಯವರ್ಧಕಗಳು ಹಾಗೂ ಸೌಂದರ್ಯವರ್ಧಕಗಳ ಪ್ರದರ್ಶನ ಹಾಗೂ ಮಾರಾಟ, ಎರೆಹುಳು ಗೊಬ್ಬರ ಮತ್ತು ಉತ್ಪನ್ನಗಳ ಮಾರಾಟ, ಸಾವಯವ ಆಹಾರ ಪದಾರ್ಥಗಳ ಮಾರಾಟ, ಕೃಷಿ ಪ್ರಕಟಣೆಗಳ ಮಾರಾಟ, ಈ ಎಲ್ಲವೂ ಇರುತ್ತೆ. ಟಿ ರಾಮ್ ಶೆಟ್ರು ಸಮಗ್ರ ಕೃಷಿ ತೋಟವನ್ನು ನಿರ್ಮಾಣ ಮಾಡಿದರೆ ಸಮಗ್ರ ಕೃಷಿಯ ಪ್ರಾತ್ಯಕ್ಷಿಕೆಯನ್ನು ಈ ತೋಟದ ಮೂಲಕನೇ ತಾವು ನೋಡಬಹುದು. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಇದೇ 28ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜೈಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದ ಟಿ ರಾಮ್ ಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರ್ಮ್ ತೋಟದಲ್ಲಿ ನಡೀತಾ ಇದೆ. ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು.
1: ರೈತರಿಗೆ ಸಲಹೆಗಳನ್ನು ಕೇಳುತ್ತಿದ್ದೀರಿ. ಈ ಸಂಜೆ 6:50ಕ್ಕೆ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ಬಾನುಲಿ ಸರಣಿ ಜೇನು ಕೃಷಿ ಮತ್ತು ಉದ್ಯಮ ಕುರಿತ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಜಿಪಿ ಮುತ್ತುರಾಜ ಹಾಗೂ ಹೆಡಿಯಾಲದ ಜಯಶಂಕರ ಅವರು. ಪ್ರಸ್ತುತಿ ಎನ್ಕೆ ಶಿವಮೂರ್ತಿ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಏಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. अथ वार्ताः. भारतेन रूस ईरानयोः विरुद्धं प्रतिबन्ध सम्बद्धादि नियमस्य विषये स्वकीयाः हितचिन्ताः पुनः स्पष्टतया प्रतिपादिताः. विदेशमन्त्री डॉ एस जयशंकरः संयुक्त राष्ट्र महासभायाः अधिवेशनावसरे ह्यः सायं संयुक्त राज्य अमेरिका देशस्य विदेशमन्त्रिणं मार्को रूबियो इत्येतं मिलितवान् तथा एतम् अभिनियमं प्रति भारतस्य चिन्ताः तस्य समक्षं प्रस्तुतवान्. उभौ नेतारौ भारत संयुक्त राज्य अमेरिकया देशयोः द्विपक्षीय सम्बन्धानां युक्रेनस्य च परिस्थितीनां विषये अपि चर्चां कृतवन्तौ. संयुक्त राज्य अमेरिका देशस्य राष्ट्रपतिः डोनाल्ड ट्रम्पः गतसप्ताहे रूस ईरानयोः विरुद्धं प्रतिबन्ध सम्बद्धाधिनियमं विधिरूपेण प्रवर्तितवान्. अस्य अधिनियमस्य अन्तर्गतं रूसदेशात् तैलं वातेन्धनं च क्रयमाणेभ्यः देशेभ्यः अधिकतमं 100% शुल्कम् आरोपयितुं प्रावधानमस्ति. अस्य प्रत्युत्तरे नवदिल्ल्या उक्तं यत् भारतं स्वकीयानाम् आर्थिकहितानां संरक्षणाय तथा राष्ट्रस्य ऊर्जा सुरक्षां सुनिश्चेतुं सर्वान् आवश्यकान् उपायान् करिष्यति. डॉ जयशंकरः रविवासरे न्यूयॉर्क नगरं प्राप्तवान् तथा संयुक्त राष्ट्र महासभायाः 81वें अधिवेशने भारतीय प्रतिनिधिमण्डलस्य नेतृत्वं कुर्वन् अस्ति. जयशंकरेण सह मेलनानन्तरं रूबियो उक्तवान् यत् उभौ देशौ रणनीतिक सहभागितां सुदृढीकुरुतः तथा प्रमुखेषु क्षेत्रीय प्राथमिकता विषयेषु आगामिषु च बहुपक्षीय प्रयासेषु

0: ಗಾನಗಾರುಡಿಗ ಗಂಧರ್ವ ಲೋಕಕ್ಕೆ ಸೇರಿ 6 ವರ್ಷಗಳೇ ಕಳೆದು ಹೋಯಿತು. ಚಿತ್ರ ಸಂಗೀತದ ಪ್ರಪಂಚವನ್ನ ಸುಸ್ವರಗಳ ಮಾಧುರ್ಯದಿಂದ ಆಳಿದ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ 101 ನೆನಪು ಇದೇ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
1: ಕಂಡು ಬೆರಗಾದೆ.
0: ಗಮನಿಸಿ, 101 ನೆನಪು, ಮರೆಯಾದ ಮರೆಯಲಾಗದ ನಾದ ಮಾಂತ್ರಿಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತೆಗಳ ಮೂಲಕ ನುಡಿ ನಮನ. ಇದೇ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ಇಂದು ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ಇಂದಿನ ವಿಷಯ ಮಕ್ಕಳಲ್ಲಿ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀರಕ್ಷ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. ಸಂಜೆ 4:30 ಕನ್ನಡ ಭಾರತಿಯಲ್ಲಿ ಕರ್ನಾಟಕದ ಶ್ರವಣಧಾರಿಗಳನ್ನು ಕುರಿತು ಪ್ರೊಫೆಸರ್ ರಹಮತ್ ತರೀಕೆರೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು, ಸಮಯ 7:02. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ಆನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
2: ಆಕಾಶವಾಣಿ, ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 ಅಥವಾ 2237 4999 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಕೇಳುಗರೆ, ಇದೇ ಶುಕ್ರವಾರ September 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237 4777 ಅಥವಾ 2237 4888 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ September 25 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನಿನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವಿಧಾನಸಭೆಯ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ, ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವ ಅಗತ್ಯವಿದೆ. ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸಬೇಕು ಎಂದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಒಂದು ವಾರ ಕಾಲ ಅಧಿವೇಶನ ನಡೆಸುವಂತೆ ಪ್ರತಿಪಕ್ಷ ಈಗಾಗಲೇ ಸಲಹೆ ನೀಡಿತ್ತು, ಸರ್ಕಾರ ಕನಿಷ್ಠ ಒಂದು ದಿನವಾದರೂ ಅಧಿವೇಶನ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಸ್ವಾಗತಾರ್ಹ, ಈ ಬಗ್ಗೆ ಸದನದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಅಧಿವೇಶನ ವಿಸ್ತರಣೆ ಕುರಿತು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರವು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಅಗತ್ಯ ನೆರವು ನೀಡಬೇಕು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪತ್ರಗಳನ್ನು ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು

0: ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ನೆರವು ದೊರೆಯುವಂತೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ. ಬರ ಪರಿಸ್ಥಿತಿಯನ್ನು ಕೇವಲ ಸಾಮಾನ್ಯ ಮಳೆಯ ಕೊರತೆಯ ಆಧಾರದ ಮೇಲೆ ಅಳೆಯದೆ ಮಳೆಯ ಪ್ರಮಾಣ, ಮಳೆ ಬಿದ್ದ ಸಮಯ, ಬೆಳೆಗಳ ಮೇಲಾದ ಪರಿಣಾಮ, ಮಣ್ಣಿನ ತೇವಾಂಶ ಸೇರಿದಂತೆ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂಬುದು ರಾಜ್ಯದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಡಾ. ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಯಾಗದಿರುವುದು ಸ್ಥಳೀಯ ಮಟ್ಟದ ಅಭಿವೃದ್ಧಿ ಹಾಗೂ ಬರ ನಿರ್ವಹಣಾ ಕಾರ್ಯಗಳಿಗೆ ಹಣಕಾಸಿನ ಒತ್ತಡ ತಂದಿದೆ. ರಾಜ್ಯದಲ್ಲಿ ಒಟ್ಟು 5,927 ಗ್ರಾಮ ಪಂಚಾಯಿತಿಗಳಿದ್ದು ಹಲವು ಪಂಚಾಯಿತಿಗಳಲ್ಲಿ ಈಗ ಹಣಕಾಸಿನ ಲಭ್ಯತೆ ಕಡಿಮೆಯಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅಧಿಸೂಚನೆ ಇದೇ 29ರಂದು ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ 6 ಕೊನೆಯ ದಿನ. 7ರಂದು ಪರಿಶೀಲನೆ, ನಾಮಪತ್ರ ಹಿಂಪಡೆಯಲು ಅಕ್ಟೋಬರ್ 9 ಕೊನೆಯ ದಿನವಾಗಿದ್ದು ಅಕ್ಟೋಬರ್ 23ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 27ರಂದು ಎಣಿಕೆ ಕಾರ್ಯ ನಡೆಯಲಿದ್ದು ಅಕ್ಟೋಬರ್ 31ರೊಳಗಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿರುವ ಹಿನ್ನೆಲೆ ಶಾಸಕ ಎಆರ್ ಕೃಷ್ಣಮೂರ್ತಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 20ಕ್ಕೂ ಹೆಚ್ಚು ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ. ಯಳಂದೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸಜ್ಜಿತ ಆಸ್ಪತ್ರೆ, ಹಾಸ್ಟೆಲ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಎಲ್ಲ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆ ರೈತರ ಬೆಳೆ ಸಾಲ ಸೇರಿದಂತೆ ಕೃಷಿ ಆಧಾರಿತ ಉದ್ಯಮಗಳ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ ರೈತರ ಸಾಲಕ್ಕೆ 12 ತಿಂಗಳ ಮೊರಟೋರಿಯಂ ಹಾಗೂ ಒಟ್ಟು ಸಾಲ ಮರುಪಾವತಿ ಅವಧಿಯನ್ನು 60 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಎಂದರು. ಬರಗಾಲದ ಹಿನ್ನೆಲೆ ರೈತರ ಮೇಲೆ ಯಾವುದೇ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮ ಕೈಗೊಳ್ಳಬಾರದು. ವಸೂಲಾತಿಗೆ ಮುಂದಾಗುವ ಮೊದಲು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಮನಕ್ಕೆ ತರುವುದು ಕಡ್ಡಾಯ. ಇಂತಹ ದೂರುಗಳು ಬಂದಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವಿಕೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿತ್ತು. ಜತೆಗೆ ಅನುಮತಿ ನೀಡುವ, ಸ್ಪೆಕ್ಟ್ರಮ್ ಹಂಚಿಕೆ ಮಾಡುವ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವ ಯಾವುದೇ ಸಕ್ಷಮ ಪ್ರಾಧಿಕಾರವೂ ಇರಲಿಲ್ಲ. ಇದು ಖಾಸಗಿ ಉದ್ಯಮಗಳಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡಿರಲಿಲ್ಲ.

0: 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯಡಿ ಇನ್ಸ್ಪೇಸ್ ಸ್ವಾಯತ್ತ ಏಕಗವಾಕ್ಷಿ ಏಜೆನ್ಸಿ ರೂಪುಗೊಂಡಿತು. ಇದು ಖಾಸಗಿ ಉಡಾವಣೆಗಳು ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅವಕಾಶ ನೀಡುವ ಅಧಿಕಾರ ಹೊಂದಿದೆ. ಇನ್ಸ್ಪೇಸ್ ರೂಪುಗೊಂಡಿದ್ದರಿಂದ ಖಾಸಗಿ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಾಹ್ಯಾಕಾಶ ಕ್ಷೇತ್ರ ನಾವೀನ್ಯತೆಗೆ ಮುಕ್ತವಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಆವರಣದಲ್ಲಿ ಸಮುದಾಯದ ಜನರನ್ನು ಒಗ್ಗೂಡಿಸಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ, ಗುರಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಳಮುಳೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಹಾಗೂ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಜರೆಡ್ಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷೆ ಡಾ ಸವಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ನಿನ್ನೆ ಭಾರತಕ್ಕೆ ಮತ್ತೆ 3 ಪದಕಗಳು ಲಭಿಸಿವೆ. ಮಹಿಳೆಯರ ವೇಟ್ಲಿಫ್ಟಿಂಗ್ ಸ್ಪರ್ಧೆಯ 53 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಬೆಳ್ಳಿ ಪದಕ, ಅದೇ ರೀತಿ ಪುರುಷರ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಜೈಮೀನಾ, ಮಹಿಳೆಯರ ಟೀಮ್ ಸ್ಕೀಟ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಚ್ ದಲಿವಾಲ್ ಮತ್ತು ರೈಜಾ ದಿಲ್ಲೋನ್ ಕಂಚಿನ ಪದಕಕ್ಕೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ವಿಶೇಷ ಅಧಿವೇಶನ 1 ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ. ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:15:40. ಈಗ ಭಾವಗೀತೆಗಳು. ಕಾರ್ಯಕ್ರಮದ ಆರಂಭಕ್ಕೆ ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ ಬರುವದ ಕಂಡೆ ಗಿರಿಧಾರೆ ನನ್ನ ಮನೆಯ ಮುಂದೆ, ಹಾಡಿದ್ದಾರೆ ಸಂಗೀತ ಕಟ್ಟಿ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ.
1: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತೀಯ ವಾಯುಸೇನೆಗೆ ಮೈಸೂರು ಗ್ರಾಮಾಂತರ ಭಾಗದಿಂದ ಆಯ್ಕೆಯಾದ ಮೊದಲ ಪೈಲಟ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಚೌಕೂರು ಐಚನಹಳ್ಳಿಯ ತನುಶ್ರೀ ಜೀವಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗ್ತಾ ಇದೆ.
2: ಫಸ್ಟ್ ಡೇ ಬರ್ತೀರಾ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಅದೆಲ್ಲ ಇರುತ್ತೆ. ಅದಾದ್ಮೇಲೆ PABT ಅಂತ ಇರುತ್ತೆ, ಪಿಕ್ಚರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ. ಅಲ್ಲೊಂದು ಒಂದ್ ಪಿಕ್ಚರ್ ಫ್ಲಾಶ್ ಮಾಡ್ತಾರೆ, 30 ಸೆಕೆಂಡ್ಸ್ ತೋರಿಸ್ತಾರೆ. ಯಾವ ತರ ಇರುತ್ತೆ ಅಂದ್ರೆ, ಒಂದು ಹುಡುಗ ಬಿದೋಗಿದ್ದಾನೆ, ಇನ್ನೊಬ್ಬ ನೋಡ್ತಾ ಇದ್ದಾನೆ, ಆತರ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಹೌ ಡು ಯು ಪರ್ಸೀವ್ ದಟ್ ಪಿಕ್ಚರ್ ಅಂತ. ನೀವು ಅದರ ಬಗ್ಗೆ ನೆಗೆಟಿವ್ ಬರೀಬಹುದು, ಪಾಸಿಟಿವ್ ಬರೀಬಹುದು. 30 ಸೆಕೆಂಡ್ಸ್ ಫ್ಲಾಶ್ ಮಾಡ್ತಾರೆ, ಆಫ್ ಆಗುತ್ತೆ. ಆಮೇಲೆ ನಿಮಗೆ 1.5 ಮಿನಿಟ್ ಕೊಡ್ತಾರೆ. ಯು ಹ್ಯಾವ್ ಟು ಫ್ರೇಮ್ ಅ ಸ್ಟೋರಿ.
1: ಕೇಳಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
0: ಆಕಾಶವಾಣಿ ಮೈಸೂರು, ಸಮಯ 7:30 ಈಗ ಸೇವಾ ವಾಹಿನಿ.
3: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
4: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
5: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಆನ್ ಆಟೋನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
4: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ VVCE.AC.IN.
0: ಈಗ ಸೇವಾ ವಾಹಿನಿ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ ಮೈಸೂರು, ಇಲ್ಲಿ 1 ತಾರೀಕು PMFME ಯೋಜನೆಯ ಅನುಷ್ಠಾನ ಮತ್ತು ಅಭಿವೃದ್ಧಿ ಎಂಬ ವಿಚಾರದ ಬಗ್ಗೆ ರೈತ ಹಾಗೂ ರೈತ ಮಹಿಳೆಯರಿಗೆ 1 ದಿನದ ಸಾಂಸ್ಥಿಕ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ತರಬೇತಿಗೆ PMFME ಯೋಜನೆಯಡಿ ಲೋನ್ ಅಂಡರ್ ಪ್ರೋಸೆಸ್ನಲ್ಲಿರುವ ರೈತರು, ಈಗಾಗಲೇ ಯೋಜನೆಯ ಫಲಾನುಭವಿಗಳಾಗಿರುವ ರೈತ ಹಾಗೂ ರೈತ ಮಹಿಳೆಯರು ಈ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳ ದೂರವಾಣಿ ಸಂಖ್ಯೆ 8 7 7 9 3 3 1 1 6 ಕರೆ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ತರಬೇತಿಗೆ ಬರುವಾಗ FID ನಂಬರ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ತಪ್ಪದೇ ತರುವುದು. ಮೈಸೂರು ಜಿಲ್ಲೆಯ 30 ರೈತರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಎಂದು ಉಪಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ ಮೈಸೂರು ಇವರ ಪ್ರಕಟಣೆ ತಿಳಿಸುತ್ತದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಸೆಲ್ಫಿ ವಿತ್ ಹೆರಿಟೇಜ್ ಬಿಲ್ಡಿಂಗ್ ಎಂಬ ಶೀರ್ಷಿಕೆಯಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ತೀರ್ಪುಗಾರರಿಂದ ಆಯ್ಕೆಯಾದ 3 ಅತ್ಯುತ್ತಮ ಛಾಯಾಚಿತ್ರಗಳಿಗೆ ಬಹುಮಾನವಾಗಿ 5,000 ರೂಪಾಯಿಗಳು, 3,000 ರೂಪಾಯಿಗಳು ಹಾಗೂ 2,000 ರೂಪಾಯಿಗಳ ಬಹುಮಾನವನ್ನು ನೀಡಲಾಗುವುದು. ಆದ್ದರಿಂದ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳ ಮುಂದೆ ಉತ್ತಮ ಸೆಲ್ಫಿ ಫೋಟೋವನ್ನು ತೆಗೆದು ಛಾಯಾಚಿತ್ರವನ್ನು 9 ತಿಂಗಳ 9 ಒಳಗಾಗಿ ಉಪನಿರ್ದೇಶಕರ ಕಚೇರಿ, ಪರಂಪರೆ ವಿಭಾಗ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ ಮೈಸೂರು ಇಲ್ಲಿಗೆ ಕಳುಹಿಸಿಕೊಡಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821 244 7 1 ಮೊಬೈಲ್ ಸಂಖ್ಯೆ 7 3 4 9 0

0 5 7 9 7 6. ಈ ಮೂಲಕ ಮೈಸೂರು ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೈಸೂರು ಮಹಾನಗರ ಪಾಲಿಕೆ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಕೆಲವು ವ್ಯಕ್ತಿಗಳು ನೀರಿನ ಬಿಲ್ ಬಾಕಿಯಿದೆ ಎಂದು ಸಾರ್ವಜನಿಕರಿಗೆ ದೂರವಾಣಿ ಕರೆ ಮಾಡಿ ಹಾಗೂ ವಾಟ್ಸಪ್ ಸಂದೇಶಗಳನ್ನು ಕಳುಹಿಸಿ ತಕ್ಷಣವೇ ಹಣ ಪಾವತಿಸುವಂತೆ ಸಾರ್ವಜನಿಕರನ್ನು ಒತ್ತಾಯಿಸುತ್ತಿರುವ ಪ್ರಕರಣಗಳು ಗಮನಕ್ಕೆ ಬಂದಿರುತ್ತದೆ. ಇಂತಹ ಕರೆಗಳು ಹಾಗೂ ವಾಟ್ಸಪ್ ಸಂದೇಶಗಳಿಗೆ ಮೈಸೂರು ಮಹಾನಗರ ಪಾಲಿಕೆಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಅಪರಿಚಿತ ವ್ಯಕ್ತಿಗಳಿಂದ ಬರುವ ನೀರಿನ ಬಿಲ್ ಬಾಕಿ ಕುರಿತ ಕರೆ ಅಥವಾ ವಾಟ್ಸಪ್ ಸಂದೇಶಗಳನ್ನು ನಂಬಬೇಡಿ. ಯಾವುದೇ ಅಪರಿಚಿತ ವಾಟ್ಸಪ್ ಲಿಂಕ್ ಅಥವಾ ಪೇಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. OTP, UPI ಪಿನ್, ATM ಪಿನ್, ಬ್ಯಾಂಕ್ ಖಾತೆ ವಿವರ, ಕಾರ್ಡ್ ವಿವರ ಅಥವಾ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ದೂರವಾಣಿ ಮೂಲಕ ತಿಳಿಸುವ ಯಾವುದೇ ವೈಯಕ್ತಿಕ ಖಾತೆ, UPI ID ಮತ್ತು ಮೊಬೈಲ್ ಸಂಖ್ಯೆಗೆ ನೀರಿನ ಬಿಲ್ ಹಣವನ್ನು ಪಾವತಿಸಬೇಡಿ ಎಂದು ಕಾರ್ಯಪಾಲಕ ಅಭಿಯಂತರರು ವಾಣಿ ವಿಲಾಸ ನೀರು ಸರಬರಾಜು ವಿಭಾಗ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಇವರಿಂದ ಬಂದಿರುವ ಪ್ರಕಟಣೆ ತಿಳಿಸುತ್ತದೆ. ಸೇವಾವಾಹಿನಿ ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು, ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ಆ ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಅಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರೆಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು September 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು 7 October ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ.

0: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು ಐತಿಹಾಸಿಕ ಅನ್ಯಾಯವನ್ನು ಮುಂದುವರೆಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ L69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆ್ಯಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11%-6% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು ಎಂವಿ ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಒಮಾನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿಯುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 GW ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಶ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು ಭಾರತ ಜರ್ಮನಿ ವಿರುದ್ಧ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ 2 ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈ ಕ್ಸುಡಿ ಮತ್ತು ನೀ ಇದೆ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ನ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ವರೆಗೆ 2ನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು. ಈ ಹಿಂದೆ 2026ರ ಹಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು 2ನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರಿಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ಎಂವಿ ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
3: ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 7:45:15. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
5: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
6: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
5: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
3: ಬಾಳು ಬಂಗಾರ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ RN ಜಯಗೋಪಾಲ್ ಅವರದು, ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶಕರು.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
4: ನನ್ನೊಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
3: ಅದ್ ಹೇಗೆ?
4: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
5: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
6: ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಚಿ ಉದಯಶಂಕರ್ ಅವರ ಗೀತೆ ಬದುಕು ಬಂಗಾರವಾಯಿತು ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲಾ.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ ಮನೆ.
1: ನಿಮ್ಮ ಕನಸಿನ ಐಟಿ ಕರಿಯರ್ ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ. ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

0: ಕಾನಗಾರುಡಿಗ ಗಂಧರ್ವ ಲೋಕಕ್ಕೆ ಸೇರಿ 6 ವರ್ಷಗಳೇ ಕಳೆದು ಹೋಯಿತು. ಚಿತ್ರ ಸಂಗೀತದ ಪ್ರಪಂಚವನ್ನ ಸುಸ್ವರಗಳ ಮಾಧುರ್ಯದಿಂದ ಆಳಿದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ 101 ನೆನಪು ಇದೇ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
1: ಕಂಡು ಮರುಳಾದೆನೆ.
0: ಗಮನಿಸಿ, 101 ನೆನಪು, ಮರೆಯಾದ ಮರೆಯಲಾಗದ ನಾದ ಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತೆಗಳ ಮೂಲಕ ನುಡಿ ನಮನ. ಇದೇ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6. ಬೆಳ್ಳಿಮೋಡ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿರುವ ಆರ್ ಎನ್ ಜೈಗೋಪಾಲ್ ಅವರ ಗೀತೆ. ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶಕರು.

ಈ ಎಲ್ಲ ಗೀತೆಗಳನ್ನ ಕೇಳ್ತಾ ಇದ್ರೆ ಒಂದು ಅದ್ಭುತ ನಾದಲೋಕವೇ ಸೃಷ್ಟಿಯಾಗಿ ಬಿಡುತ್ತೆ. ನಮ್ಮನ್ನು ನಾವೇ ಮರೆಯುವಷ್ಟು ತಲ್ಲೀನರಾಗಿ ಬಿಡ್ತೀವಿ. ಪ್ರೀತಿಯ ಕೇಳುಗರೆ, ಸಂಗೀತ ಶಾರದೆಯನ್ನ ಎಲ್ಲರೂ ಮೆಚ್ಚುತ್ತಾರೆ. ಆದರೆ ಆ ಸಂಗೀತ ಶಾರದೆ ಮೆಚ್ಚೋದು ಕೆಲವೇ ಮಂದಿಯನ್ನ. ಶಾರದೆಯ ಆಯ್ಕೆಯ ಸಾಲಿನಲ್ಲಿ ಮುಂಚೂಣಿ ಗಾಯಕ, ಗಾಯನ ಪ್ರಪಂಚದ ಅನಭಿಷಕ್ತ ದೊರೆ, ಸದಾ ಹಸನ್ಮುಖಿ ಭಾವದ ಸ್ನೇಹಜೀವಿ, ಅದುವೇ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಸ್ ಪಿ ಬಿ ಎಂದರೆ ಶಾರದೆಯ ಪರಮ ಭಕ್ತ ಎಂದು ಆಗಬಹುದಲ್ಲವೇ? ಎಷ್ಟು ಅನ್ವರ್ಥವಾಗಿದೆ ನೋಡಿ ಅವರ ಹೆಸರು.

ಸಿನಿಮಾ ಪ್ರಪಂಚದಲ್ಲಿ ನಾಯಕರಿಗೆ ಇರುವಷ್ಟು ಇಮೇಜ್ ಅನ್ನ ಗಾಯಕರಿಗೂ ತಂದುಕೊಟ್ಟವರು ಬಾಲಸುಬ್ರಹ್ಮಣ್ಯಂ. ಚಿತ್ರದ ಯಶಸ್ಸಿನಲ್ಲಿ ಹಿನ್ನೆಲೆ ಗಾಯನಕ್ಕೂ ಸಿಂಹಪಾಲಿದೆ ಎಂದು ತೋರಿಸಿಕೊಟ್ಟರು. ಬಾಲೂರವರ ಕಾಲ್ಶೀಟ್ಗಳಿಗಾಗಿ ತಿಂಗಳುಗಟ್ಟಲೆ ನಿರ್ಮಾಪಕರು ನಿರ್ದೇಶಕರು ಕಾದು ಕುಳಿತುಕೊತಾ ಇದ್ರು. ಯಾರಿಗೂ ನಿರಾಸೆ ಮಾಡದೆ, ಸಮಯದ ಮಿತಿ ಇಲ್ಲದೆ, ವಿಶ್ರಾಂತಿ ಇಲ್ಲದೆ ಎಲ್ಲ ಗೀತೆಗಳನ್ನ ಸರಾಗವಾಗಿ ಹಾಡಿಬಿಡ್ತಾ ಇದ್ರು ನಮ್ಮ ಪ್ರೀತಿಯ ಬಾಲಸುಬ್ರಹ್ಮಣ್ಯಂ. ಕುಟುಂಬದ ಸದಸ್ಯರೊಂದಿಗೆ ಎಷ್ಟೋ ದಿನಗಳು ಮಾತನಾಡಲು ಸಾಧ್ಯವಾಗದೆ ಹೋದರೂ ತನ್ನ ಪ್ರೀತಿಯ ಕಲಾರಸಿಕರಿಗೆ ರಸದೌತಣವನ್ನು ನೀಡಿದ ಬಾಲೂರವರ ಕರ್ತವ್ಯ ಶ್ರದ್ಧೆ ಎಲ್ಲರಿಗೂ ಮಾರ್ಗದರ್ಶಕವಾದದ್ದು.

ಬಾಲಸುಬ್ರಹ್ಮಣ್ಯಂ ರವರ ದಾಖಲೆಯ ಪುಟಗಳನ್ನು ತಿರುವಿ ಹಾಕಿದಾಗ ಎಲ್ಲರಿಗೂ ಒಂದು ಆಶ್ಚರ್ಯ ಕಾಡತ್ತೆ. ಜಗ ನಿಯಾಮಕನಾದ ಆ ದೇವರು ದಿನವೊಂದಕ್ಕೆ ಎಲ್ಲರಿಗೂ ನೀಡಿರೋ ಹಾಗೆ ಬಾಲು ಅವ್ರಿಗೂ ಕೊಟ್ಟಿದ್ದು ಕೇವಲ 24 ಗಂಟೆಗಳನ್ನೇ. ಅಷ್ಟರಲ್ಲೇ ಈ ಅದ್ಭುತ ಸಾಧನೆ ಹೇಗೆ ಸಾಧ್ಯ ಆಯಿತು? ನಾವೆಲ್ಲರೂ ಅಳ್ತಾ ಅಳ್ತಾ ಹುಟ್ಟಿದ್ರೆ ಬಾಲು ಅವರು ಹಾಡ್ತಾ ಹಾಡ್ತಾ ಹುಟ್ಟಿದ್ರೇನು ಅಂತ ಕೂಡ ಅನ್ನಿಸಿಬಿಡತ್ತೆ. ಅಂತಹ ಮಹಾನ್ ಗಾಯಕ ಎಲ್ಲರ ಪ್ರೀತಿಯ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮುಗ್ಧ ಮನಸ್ಸು, ಪ್ರೀತಿ ತುಂಬಿದ ನಗೆ, ಎಲ್ಲರನ್ನ ಸಮಾನವಾಗಿ ಕಾಣುವ ನಿಷ್ಕಲ್ಮಷ ಹೃದಯ, ಇದೇ ಬಾಲು ಅವರ ಬಳಿ ಇದ್ದ ಬೆಲೆ ಕಟ್ಟಲಾಗದ ಅಮೂಲ್ಯವಾದ ಒಡವೆಗಳು. ಅವರು ವೇದಿಕೆ ಮೇಲೆ ಬಂತು ಅಂತಂದ್ರೆ ಮಿಂಚಿನ ಸಂಚಾರವಾದ ಹಾಗೆ, ಕಿವಿಗಡ ಚುಕ್ಕುವ ಚಪ್ಪಾಳೆ, ಪುರುಷರೂಪಿ ನಾದಸರಸ್ವತಿಯನ್ನ ಕಣ್ತುಂಬಿಕೊಂಡ ಜನಸ್ತೋಮಕ್ಕೆ ಜನ್ಮವೇ ಸಾರ್ಥಕವಾಯಿತು ಅನ್ನುವ ತೃಪ್ತಿ. ಅದೇ ಬಾಲೂರವರ ತಪಸ್ಸಿನ ಶಕ್ತಿ. ಏಕೆಂದರೆ ಅವರು ಸದಾ ಹೇಳ್ತಾ ಇದ್ದಿದ್ದು,

0: ಬಾಲಸುಬ್ರಹ್ಮಣ್ಯಂ ರವರಿಗೆ ಕನ್ನಡದ ಜನ ನೆಲ ಜಲ ಕಂಡ್ರೆ ಎಲ್ಲಿಲ್ಲದ ಅಪಾರವಾದ ಪ್ರೀತಿ. ಕನ್ನಡಿಗರ ಋಣವನ್ನ ತೀರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸದಾ ಹೇಳ್ತಾ ಇದ್ರು.
1: ನಾನು ರೆಕಾರ್ಡ್ ಮಾಡಿದ ಎರಡನೆಯ ಹಾಡೇ ಕನ್ನಡದಲ್ಲಿ, ಮೊದಲ ಹಾಡು ತೆಲುಗಿನಲ್ಲಿ ಹಾಡಿದ್ದೀನಿ ಆ ದಿನದಿಂದ ಈ ದಿನವರೆಗೂ ಕೂಡ. ಯಾಕೆ ಇಷ್ಟು ಕರ್ನಾಟಕಕ್ಕೆ ಒಂದು ಸೇವಕನಾಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಕ್ಷೇತ್ರಗಳಲ್ಲಿ ನಾನು ಹಾಡ್ತಾ ಇದ್ದೀನಿ, ಎಲ್ಲ ರಾಜ್ಯಗಳಲ್ಲಿ ಹೋಗಿ ಹಾಡ್ತಾ ಇದ್ದೀನಿ. ಇಲ್ಲಿ ಸಿಗ್ತಾ ಇರೋ ಒಂದು ಅಭಿಮಾನ, ಪ್ರೀತಿ, ಆಶೀರ್ವಾದ ಬೇರೆ ಯಾವ ಜಾಗದಲ್ಲೂ ನನಗೆ ಸಿಗ್ತಾ ಇಲ್ಲ. ಬಟ್ ಈ ಕೃತಜ್ಞತೆಯನ್ನು ಮಾತಿನಲ್ಲಿ ಮಾತ್ರ ಇಲ್ಲ, ನಾನು ಬೇರೆ ಯಾವ ವಿಧದಲ್ಲಿ ಕೂಡ ನಿಮಗೆ ತೋರಿಸಬೇಕು ಅಂದರೆ ಅದು ಹೇಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪ್ರೀತಿ ಹಾಗೇನೆ ಇಟ್ಕೊಂಡಿರಲಿ ಮಹಾನುಭಾವರೇ, ನಾನು ಯಾವಾಗಲೂ ನಿಮ್ಮ ಸೇವಕನಷ್ಟೇ.
2: ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು.
0: ಬಾಲು ಅವರೊಂದಿಗಿನ ಒಡನಾಟದ ಅನುಭವವನ್ನ ತಮ್ಮ ನೆನಪಿನ ಬುತ್ತಿಯಿಂದ ಹಲವರು ಬಿಚ್ಚಿಟ್ಟಿದ್ದಾರೆ.
3: ನೂರೊಂದು ನೆನಪು ಎದೆಯಾಳದಿಂದ.
0: ಹಲವು ದಶಕಗಳಿಂದ ಅವರ ನಿಕಟ ಸಂಪರ್ಕದಲ್ಲಿದ್ದ ಖ್ಯಾತ ಹಿರಿಯ ಚಿತ್ರ ಸಾಹಿತಿ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ದೊಡ್ಡರಂಗೇಗೌಡರವರು ಪ್ರೀತಿಯ ಬಾಲೂರವರ ಸಹಜ ಜೀವನವನ್ನ ತುಂಬಾ ಹತ್ತಿರದಿಂದ ನೋಡಿದವರು.
4: ಇಡೀ ಭಾರತೀಯ ಚಿತ್ರರಂಗದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ವ್ಯಕ್ತಿತ್ವ ಅಪರಂಜಿ ರೀತಿಯದು. ಅವರು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕ್ರಮಬದ್ಧತೆ ಇರ್ತಾ ಇತ್ತು. ಎಷ್ಟೋ ಜನ ನಿರ್ಮಾಪಕರು ಅವರಿಂದ ಹಾಡುಗಳನ್ನು ಹಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಾಗೆಲ್ಲ ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಸ್ವಲ್ಪ ದಿವಸ ತಡೀರಿ, ನಾನು ಮಾಡ್ಕೊಡ್ತೀನಿ ಹಾಡುಗಳನ್ನ ಅಂತ ಹೇಳಿ ಎಲ್ಲರನ್ನೂ ತೃಪ್ತಿ ಪಡಿಸುವಂತಹ ವ್ಯಕ್ತಿ. ಸ್ನೇಹ, ಪ್ರೀತಿ, ವಿಶ್ವಾಸ, ಅಂತಃಕರಣ ದೊಡ್ಡದು. ಎಷ್ಟೊಂದು ತಾಳ್ಮೆ ವಹಿಸ್ತಾ ಇದ್ರು ಅಂತಂದ್ರೆ ಹಾಡು ಬರ್ಕೊಳ್ಳೋದಾಗ್ಲಿ, ಸಂಗೀತ ನಿರ್ದೇಶಕರುಗಳು ಹೇಳಿದ ತತ್ಕಾರವನ್ನ, ಸ್ವರ ಪ್ರಸ್ತಾರವನ್ನ ಚೆನ್ನಾಗಿ ಮರಣ ಮಾಡ್ಕೊಳ್ಳೋದಾಗ್ಲಿ, ಅದನ್ನ ಯಥಾವತ್ತಾಗಿ ಹಾಡ್ತಾ ನಿರೂಪಿಸೋದಾಗ್ಲಿ, ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ತನ್ನ ಸ್ವಂತಿಕೆಯನ್ನು ಸೇರಿಸ್ತಾ ಕಲಾತ್ಮಕ ಮಾಡ್ತಾ ಇದ್ರು. ಅವರಲ್ಲಿ ಒಬ್ಬ ಮಿಮಿಕ್ರಿ ಕಲಾವಿದನೂ ಇದ್ದ, ಒಬ್ಬ ಅಭಿಜಾತ ಕಲಾವಿದ ಕೂಡ ಇದ್ದ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಗೆ ಅವರ ಪ್ರತಿಭೆಯ ಅರ್ಹ ಇದೆಯಲ್ಲ, ಅದು ಬಾನಂಗಣದಷ್ಟು ವಿಸ್ತಾರವಾದದ್ದು, ದರಿದ್ರಿಯಷ್ಟು ವಿಶಾಲವಾದದ್ದು. ಅದಕ್ಕೆ ಮುಕ್ತಾಯನ ಇಲ್ವೇನೋ ಅಥವಾ ಮೇರಿನ ಇಲ್ವೇನೋ ಅನ್ನೋ ಹಾಗೆ ಅವರು ಸದಾ ಕ್ರಿಯಾಶೀಲರಾಗಿರ್ತಾ ಇದ್ರು. ತನ್ನ ಶಕ್ತಿ ಏನು, ಸಾಮರ್ಥ್ಯ ಏನು, ತಾನು ಯಾವ ರೀತಿಯಾಗಿ ಈ ಚಿತ್ರಕ್ಕೆ ನೆರವಾಗಬಹುದು, ಈ ಹಾಡಿಗೆ ಇನ್ನಷ್ಟು ಉತ್ಕೃಷ್ಟ ಮಾಡಬಹುದು, ಈ ಎಲ್ಲ ಆಲೋಚನೆಗಳನ್ನ ಅವರು ಇರಿಸ್ಕೊಂಡಿರ್ತಾ ಇದ್ರು. ನಾನಂತೂ 75ರಲ್ಲಿ ಅವರ ಪರಿಚಯ ಆಯ್ತು, ಪ್ರಸಂಗದ ಗೆಂಡೆತಿಮ್ಮ ಮತ್ತು ಪಡವಾರಳ್ಳಿ ಪಾಂಡವರ ಸಂದರ್ಭ. ಆಗೆಲ್ಲನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಾವು ಕಂಪೋಸ್ ಮಾಡ್ತಾ ಇದ್ದ ಹೋಟೆಲ್ಗೆ ಬರ್ತಾ ಇದ್ರು, ನಾವು ಹಾಡ್ ಬರೆಯುವಾಗ ಅವರು ಬರ್ಕೋತಾ ಇದ್ರು, ಅಂದ್ರೆ ಅಷ್ಟು ಬಿಡುವಾಗಿದ್ರು. ಆಮೇಲೆ ನೋಡಿ ಬರ್ತಾ ಬರ್ತಾ ಬರ್ತಾ ಬರ್ತಾ ಎಷ್ಟೊಂದು ಬ್ಯುಸಿ ಆಗೋದ್ರು ಅಂದ್ರೆ ಒಂದು ದಿವಸಕ್ಕೆ 19-22 ಹಾಡನ್ನ ಹಾಡುವ ಮಟ್ಟಕ್ಕೆ ಹೋದ್ರು, ಬರೀ ಕನ್ನಡದಲ್ಲಿ ನಾನು ಹೇಳ್ತಾ ಇರೋದು. ಅಂಥದ್ದು ಭಾರತದಲ್ಲಿ 17 ಭಾಷೆಗಳಲ್ಲಿ ಅವ್ರು ಹಾಡ್ತಾ ಇದ್ರು ಅಂತಂದ್ರೆ, 47,000 ಹಾಡುಗಳನ್ನು ಹಾಡೋಕೆ ಅವ್ರಿಗೆ ಸಾಧ್ಯ ಆಯ್ತು ಅಂತಂದ್ರೆ ಅವರ ವಿಲ್ ಪವರ್ ಎಷ್ಟಿದ್ದಿರ್ಬೇಕು, ಅವರ ಮನೋ ಸಂಕಲ್ಪ, ಮಾನಸಿಕ ಧೈರ್ಯ, ಆತ್ಮಶ್ರೀ ಮತ್ತು ಆತ್ಮವಿಶ್ವಾಸ ಅವರನ್ನ ಮುನ್ನಡೆಸ್ತು. ಎಂತ ಕಠಿಣವಾದ ಹಾಡನ್ನು ಕೊಡಿ ನೀವು, 1 ಗಂಟೆಯಲ್ಲಿ ರೆಂಡರಿಂಗ್ ಆಗೋಗ್ತಾ ಇತ್ತು. ವಾಯ್ಸ್ ರೂಮ್ ಎಂಟರ್ ಆದ್ರು ಅಂತಂದ್ರೆ ಆ ಕೆಲಸ ಆಯ್ತು ಅಂತಲೇನೆ. ಗೀತ ರಚನೆಕಾರರ ಜೊತೆಯಲ್ಲಿ, ಸಂಗೀತ ನಿರ್ದೇಶಕರ ಜೊತೆಯಲ್ಲಿ ಅವರ ಸೌಹಾರ್ದ ಸ್ನೇಹದ ಬೆಸುಗೆ ಮಾನವೀಯವಾಗಿರ್ತಾ ಇತ್ತು. ನಾವು ನಮಸ್ಕಾರ ಮಾಡೋ ಬದಲು ಅವ್ರು ನಮಸ್ಕಾರ ಮಾಡ್ಬಿಡ್ತಾ ಇದ್ರು. ಆ ತರ ಇನ್ನೊಬ್ಬ ವ್ಯಕ್ತಿಯಲ್ಲಿ ನಾನು ಕಂಡದ್ದು ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ. ಮತ್ತೆ ನಮ್ಮ ಸಾಹಿತಿಗಳ ಪಟ್ಟಿಯಲ್ಲಿ ಡಾಕ್ಟರ್ ಮಾಸ್ತಿ ವೆಂಕಟ ಶೇಂಗಾರ್, ಇವರು 3 ಜನ ಎದುರುಗಡೆ ಯಾರು ಬರ್ತಾ ಇದ್ದಾರೆ, ಅವರ ಮನೋ ಇಂಗಿತ ಏನು, ಅವರನ್ನ ಸರಿಯಾದಂತಹ ರೀತಿಯಲ್ಲಿ ಟ್ರೀಟ್ ಮಾಡಬೇಕು, ಅವರಲ್ಲಿ ಒಂದು ವ್ಯಕ್ತಿತ್ವ ಇರುತ್ತೆ, ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು, ಇದು ಬಾಲಸುಬ್ರಹ್ಮಣ್ಯಂ ಈ ತರ ಯೋಚನೆ ಮಾಡ್ತಾ ಇದ್ರು. ಹಾಗಾಗಿ ಅವರ ಹತ್ರ ಸ್ನೇಹ, ಸೌಹಾರ್ದ, ವಿಶ್ವಾಸ, ಪ್ರೀತಿ ಅದು ಹೆಚ್ಚಿನ ರೀತಿಯಲ್ಲಿ ಮನೆ ಮಾಡಿಕೊಂಡಿದ್ದೆ.

ಪ್ರೀತಿಯ ಬಾಲೂರವರು ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶ ಭಾಷೆಗೆ ಸೀಮಿತವಾದವರಲ್ಲ. ಅವರ ಸಿಹಿದನಿಗೆ ಮಾರುಹೋದವರು ವಿಶ್ವವ್ಯಾಪಿಯಲ್ಲಿದ್ದಾರೆ. ಹಾಗಾಗಿಯೇ ಅವರನ್ನ ಎಲ್ಲರೂ ಬಣ್ಣಿಸಿದ್ದು ಇಡೀ ವಿಶ್ವದ ಶತಮಾನದ ಗಾಯಕ ಎಂದು.

0: ಎಸ್ಎಸ್ಎಲ್ಸಿ ಓದುತ್ತಿರುವಾಗಲೇ ಬಾಲು ಅವರೊಂದಿಗೆ ಹಾಡಲು ಅವಕಾಶ ಸಿಕ್ಕಿದ್ದು ಪೂರ್ವಜನ್ಮದ ಪುಣ್ಯ ಎನ್ನುತ್ತಾರೆ ಖ್ಯಾತ ಗಾಯಕಿ ಬಿಆರ್ ಛಾಯಾ ಅವರು.
1: ಬಾಲು ಸರ್ ನಾನು ಸುಮಾರು ಹಾಡುಗಳನ್ನ ಹಾಡಿದೀವಿ. ಮೊದಲನೇ ಹಾಡೇ ಶುರುವಾಗಿದ್ದು ನಂದು, ನಾನು ಎಸ್ಎಲ್ಸಿ ಓದ್ತಾ ಇದ್ದೆ, ಆಗ ನಾನು ಹಾಡಿದ್ದೆ ತಮಿಳ್ ಚಿತ್ರಕ್ಕೆ ಹಾಡಿದ್ದೆ ಅವ್ರ ಜೊತೆ, ಹಿನ್ನೆಲೆ ಗಾಯನದ ಗಂಧರ್ವ ಅವರು. ಇನ್ನೊಂದೇನಂದ್ರೆ, ನಾನು ತಮಿಳಲ್ಲಿ ಹಾಡಿದಾಗ ಕನ್ನಡದಲ್ಲಿ ಬರ್ಕೊಂಡಿದ್ದೆ ನಾನು ಹಾಡನ್ನ. ನೀವು ಏನಮ್ಮ ಇದು ಕನ್ನಡದಲ್ಲಿ ಇದೆಲ್ಲ ಲಿರಿಕ್ಸ್ ಅಂದ್ಬಿಟ್ಟು ಒಂಥರ ಖುಷಿ ಪಟ್ಟು ಲೈವ್ ಹಾಡಿದ್ ನಾನು ಅದನ್ನ ತಮಿಳ್ ಹಾಡು. ಇಷ್ಟು ಹೆದರಿದ್ದೆ ಅಂದ್ರೆ, ಅವರು ಕನ್ನಡದ ಹುಡುಗಿಂತ ಅವಾಗ್ಲೇನೆ ಕನ್ನಡದಲ್ಲಿ ಫೀಮೇಲ್ ಸಿಂಗರ್ಸೇ ಇಲ್ಲ, ನೀನ್ ಬಂದು ತಮಿಳಲ್ಲಿ ಹಾಡ್ತಾ ಇದೆಯಲ್ಲ ಅಂತ ಎಷ್ಟು ಅಪ್ರಿಶಿಯೇಟ್ ಮಾಡಿ ಒಂಥರ ತುಂಬಾ ಸಪೋರ್ಟ್ ಮಾಡಿ ನನ್ನ ಹಾಡಿಸಿದ್ರು ಹಾಡು. ಸಿರಿಚಾಕೊಲ್ಲಿ ಮಲರ್ ಕೋಯಿಲ್ ஒரு முத்து மணி தந்த மோகத்திலே பத்து விரல் தொட்ட வேகத்திலே சிரிச்சா கொல்லி மலர் குயிலே. இவத்து நினைப்பிது ವರ್ಷದಲ್ಲಿ ಒಂದು ಮೂರ್ ನಾಲ್ಕು ಸತಿ ಸಿಕ್ಕವರು ನನ್ಗೆ, ಫಸ್ಟ್ ಹಾಡನ್ನು ಜ್ಞಾಪಿಸ್ಕೊಂಡು ಸಿರಿಚ್ಯಾ ಕೊಲ್ಲಿಮಲ್ಲರ್ ಬಂದ್ಯಮ್ಮ ಅಂತ ಮಾತಾಡ್ಸೋರು. ಅಂದ್ರೆ ಅಷ್ಟು ನೆನಪಿಟ್ಕೊಳ್ಳುವಂತ ಒಂದು ಕೇಶ ಗುಣ ಅವ್ರದ್ದು. ಯಾರೇ ಅವ್ರ ಹತ್ರ ಒಂದ್ ಸಾಂಗ್ ಹಾಡಿರ್ಲಿ, ಒಂದ್ ಸ್ಟೇಜ್ ನ ಹಂಚ್ಕೊಂಡಿರ್ಲಿ, ಅವ್ರನ್ನ ಯಾವತ್ತೂ ಮರೆಯಲ್ಲ. ಅಷ್ಟೇ ಪ್ರೀತಿಯಾಗಿ ಮಾತಾಡ್ಸೋದಿರ್ಬಹುದು, ಆತ್ಮೀಯತೆ, ಆ ಒಂದು ಸರಳತೆ, ಅವರ ಹಾಸ್ಯ ಪ್ರಜ್ಞೆ ಇರ್ಬೋದು, ಅವ್ರ ಹಾಡು ಕಲಿಯೋ ರೀತಿ ಇರ್ಬೋದು, ಅವ್ರ ಭಾವ ತುಂಬಿ ಹಾಡುವ ಸ್ಟೈಲ್ ಇರ್ಬೋದು, ಅದು ಎಲ್ಲಾ ಗಾಯಕರಿಗೂ ಮಾದರಿ ಅಂತ ಹೇಳ್ತೀನಿ. ಒಂಥರ

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ
1: ಮನೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೂ ಮೈಸೂರಿಗೂ ಅವಿನಾಭಾವ ಸಂಬಂಧ. ಮೈಸೂರಿಗೆ ಬರೋದು ಅಂತಂದ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ. ಬಂದಾಗಲೆಲ್ಲ ನಂಜನಗೂಡು ರಸ್ತೆಯಲ್ಲಿರುವ ಅವಧೂತ ದತ್ತಪೀಠಕ್ಕೆ ಭೇಟಿ ನೀಡಿ ಪೂಜ್ಯ ಶ್ರೇಷ್ಠಗಳ ಆಶೀರ್ವಾದ ಪಡೆದು ಆಶ್ರಮದ ಶುಕವನಕ್ಕೆ ಭೇಟಿ ನೀಡ್ತಾ ಇದ್ರಂತೆ. ಅವರ ಆಶ್ರಮದೊಂದಿಗಿನ ಭಕ್ತಿಯ ನಂಟನ್ನ ಪರಮಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಹೀಗೆ ನೆನಪಿಸಿಕೊಂಡಿದ್ದಾರೆ.
2: ಶ್ರೀಪತಿ ಪಂಡಿತಾರಾಧ್ಯರು ಸಂಗೀತ ಲೋಕದಲ್ಲಿ ಎಲ್ಲರ ಹೃದಯದಲ್ಲೂ ಕೂಡ ಇವತ್ತು ಹಾಡ್ತಾ ಇದ್ದಾರೆ. ಅಂತವರು ನಮ್ಮ ದತ್ತಪೀಠಕ್ಕೆ ಅವರಿಗೆ ತುಂಬಾ ಸಂಬಂಧ ಇದೆ. ಪಕ್ಷಿಗಳು ವನಕ್ಕೆ ಕೂಡ ಬರೋರು, ಆಟ ಆಡೋರು. ನಮ್ಮ ನಾದಮಂಟಪ ಅಂದ್ರೆ ಅವರಿಗೆ ಬಹಳ ಇಷ್ಟ. 4-5 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮತ್ತು ಸ್ವಾಮೀಜಿ ಭಜನೆಗಳನ್ನೆಲ್ಲ ಕೂಡ ಹಾಡಿ ಅಂತ ಹೇಳಿದಾಗ ಒಂದಷ್ಟು ತೆಲುಗು ಭಜನೆಗಳು, ಒಂದಷ್ಟು ಸಂಸ್ಕೃತ ಭಜನೆಗಳು ಹಾಡಿದ್ರು. ಮತ್ತು 2007 ಕೂಡ ನಾವು ನಾದನೀತಿ ಅನ್ನೋದೊಂದು ಬಿರುದನ್ನು ಕೂಡ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾವು ಅವಾಗ ಅವಾಗ ಅವ್ರನ್ನ ನೆನೆಸ್ಕೊಂಡು ಸಂತೋಷ ಪಡ್ತಾ ಇರ್ತೀವಿ. ಅಂಥವ್ರು ಇವತ್ತೊಂದಿನ ನಮ್ಮ ಹೃದಯವನ್ನ ಗೆದ್ದಿದ್ದಾರೆ ಅಂತ

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದು ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಪಂಡಿತರಿಂದ ಪಡ್ಡೆ ಹುಡುಗರ ತನಕ ಎಲ್ಲರೂ ಕೂಡ ಬಾಲೂರವರ ಮಧುರ ಕಂಠಕ್ಕೆ ಸೋತವರೇ. ಅವರ ಹಾಡಿನ ಶೈಲಿ, ಸ್ಪಷ್ಟವಾದ ಉಚ್ಚಾರ, ಭಾವನೆಗಳ ಅಭಿವ್ಯಕ್ತಿ ಇವೆಲ್ಲದರಿಂದಲೇ ಅವರು ಅದ್ವಿತೀಯ ಗಾಯಕರಾಗಿ ಹೀ ಈಸ್ ಸೆಕೆಂಡ್ ಟು ನನ್ ಎಂದು ಎಲ್ಲರ ಪ್ರೀತಿಗೆ ಪಾತ್ರರಾದರು.

0: ಮುಡುಕು ತೊರೆಯಲ್ ಮನಸ್ಸು ಕೊಡ್ರಿ ಕಣ್ಣಲ್ ಕಣ್ಣಿಟ್ಟು. ಕಾಳಿದಾಸನೆ ಇಲ್ ರಸ್ತೆ ಆಗವ್ನೆ, ಪ್ರೀತಿ ಮಾಡೋರ್ಗೆ ಸರಿದಾರಿ ತೋರ್ತಾನೆ.
1: ಸಾವಿರಾರು ಹಾಡುಗಳಿಗೆ ಬಾಲೂರವರ ಧ್ವನಿಗೆ ಧ್ವನಿ ಸೇರಿಸುವ ಅವಕಾಶ ಸಿಕ್ಕಿದ ರಸಾನುಭವವನ್ನ ಹಿರಿಯ ಗಾಯಕಿ ಮಂಜುಳಾ ಗುರುರಾಜ್ ಹೀಗೆ ಚಿತ್ರಿಸಿಕೊಟ್ಟಿದ್ದಾರೆ.
2: ನಾನು ಮೊಟ್ಟ ಮೊದಲು ಹಾಡಿದ್ದು ಹಿಂದಿನ ರಾಮಾಯಣ ಚಿತ್ರ, ಸ್ವಲ್ಪ ಗಿಮಿಕ್ಸ್ ಎಲ್ಲ ಇದ್ದಂತ ನಗೋದು ಆ ತರದೆಲ್ಲ ಎಫೆಕ್ಟ್ ಸಾಂಗ್ ಇತ್ತು. ಅದು ಮೊಟ್ಟ ಮೊದಲು ಬಾಲೂಜಿಯವ್ರ ಜೊತೆ ಹಾಡ್ಬೇಕಾದಾಗ ಅವ್ರ ಹತ್ರ ಬೇಷ್ ಅನ್ಸ್ಕೋಬೇಕು ಅಂತ. ಇದಕ್ ಮುಂಚೆ ನನಗೆ ಅವರ ಪರಿಚಯ ಚೆನ್ನಾಗಿತ್ತು, ಹಿಂಗಾಗಿ ಯಾವುದೇ ಆತಂಕ ಆ ತರದ್ ನನಗೆ ಆಗಿಲ್ಲ. ಬಟ್ ಹಾಡೋವಾಗ ತುಂಬಾ ಖುಷಿ ಇತ್ತು ಅಂಡ್ ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಅದಾದ್ಮೇಲೆ ಮತ್ತೆ ವೆರಿ ನೆಕ್ಸ್ಟ್ ಸಾಂಗ್ ಮಕ್ಕಳಿರಲ್ಲ ಒಬ್ಬ ಮನೆ ತುಂಬಾ ಚಿತ್ರದ ಜಿ ಕೆ ವೆಂಕಟೇಶ್ ಅವರ ಸಂಗೀತದ್ದು. ಅದಾದ ನಂತರ ತುಂಬಾ ಹಾಡುಗಳನ್ನ ಹಾಡಿದೆ, ಸಾಕಷ್ಟು ಅವರ ಬಗ್ಗೆ ಅವರ ಪ್ರತಿಭೆ ಬಗ್ಗೆ ಗಮನಿಸಿದೆ. ಅದಕ್ಕೆ ಅವ್ರು ಎಷ್ಟೋ ಸತಿ ಹೇಳೋರು, ಹೆಂಗೆ ನೀವು ಗಮನಿಸ್ತಾ ಇದ್ರ ನಾನು ಹಾಡೋದು, ತುಂಬಾ ಮೆಮೊರಿ ಪವರ್, ಗ್ರಾಸ್ಪಿಂಗ್ ಎಲ್ಲಾದ್ರಲ್ಲೂ ತುಂಬಾ ಪ್ರತಿಭೆ ಇತ್ತು ಅವ್ರಿಗೆ. ಉತ್ಸಾಹವಾಗಿರ್ತಿದ್ರು, ಮೆಷಿನ್ ತರ ವರ್ಕ್ ಮಾಡೋರು, ಕಂಟಿನ್ಯೂಸ್ ಆಗಿ ಹಾಡೋದು ಅಂಡ್ ವೆರಿ

0: ಡೆಡಿಕೇಟೆಡ್, ಯಾವುದೇ ಭಾಷೆ ಇರ್ಬೋದು, ಯಾವುದೇ ಹಾಡು ಇರ್ಬೋದು, ತುಂಬಾ ಇನ್ವಾಲ್ವ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದರ 100ರಷ್ಟು ಇಂಪ್ರೂವೈಸ್ ಮಾಡಿ ಹಾಡುವಂತಹ ಒಂದು ಪ್ಯಾಷನ್ ಅವರಲ್ಲಿತ್ತು. ಹಾಡುವಿಕೆ ಅನ್ನೋದು ಸಿನಿಮಾ ಹಾಡು ಅಂತಂದ್ರೆ ಆಕ್ಟಿಂಗ್ ಥ್ರೂ ವಾಯ್ಸ್ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಜೀವ ತುಂಬ್ತಾ ಇದ್ರು.
1: ಆಸೆ ಹೆಚ್ಚಾಗಿದೆ,
2: ಮನಸ್ಸು ಹುಚ್ಚಾಗಿದೆ.
3: ಬಾಲಸುಬ್ರಹ್ಮಣ್ಯಂ ರವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಆಚರಿಸಿಕೊಳ್ತಾ ಇದ್ರು. ಅಲ್ಲಿ ಆಡಂಬರಕ್ಕೆ ಅವಕಾಶವೇ ಇರುತ್ತಿರಲಿಲ್ಲ. ಅದೇ ಅವರ ಹುಟ್ಟುಹಬ್ಬದ ವಿಶೇಷತೆ. 2020ರ ಹುಟ್ಟುಹಬ್ಬದ ಸಂದೇಶ ಮನ ಕಲಕುವಂತಹದು.
4: ನನ್ನ ಆತ್ಮ ಬಂಧುಗಳೇ, ನಮಸ್ಕಾರ. ಜೂನ್ 4ನೇ ತೇದಿ ನನ್ನ ಹುಟ್ಟಿದ ದಿನ, ನನ್ನ ಹಬ್ಬ ಅಂತ ಇಲ್ಲ. ಮೊದಲು ನನ್ನ ತಾಯಿ ತಂದೆಯರಿಗೂ ನನ್ನ ಗುರುಗಳಿಗೂ ಪ್ರಣಾಮಗಳು. ಆ ದಿನವೋ, ಅದಕ್ಕೂ ಮೊದಲನ ದಿನವೋ, ನಂತರ ದಿನವೋ ನನಗೆ ಅಭಿನಂದನೆಗಳನ್ನು ಯಾವ ಮಾಧ್ಯಮದಲ್ಲಿ ದಯವಿಟ್ಟು ತಲುಪಿಸಬೇಡ. ಡೋಂಟ್ ಕಾಲ್ ಮೀ, ಕಾಲ ವ್ಯರ್ಥ ಮಾಡಬೇಡ. ಬಾಲಸುಬ್ರಹ್ಮಣ್ಯಂ ಹುಟ್ಟಿದ ದಿನ ಅಷ್ಟು ದೊಡ್ಡದೇನೂ ಇಲ್ಲ. ಎಲ್ಲರ ಹುಟ್ಟಿದ ದಿನ ದೊಡ್ಡ ದಿನಗಳೇ. ದಯವಿಟ್ಟು ನಿಮ್ಮ ಹತ್ರ ಆದರೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಒಂದು ವೇಳೆ ಊಟವಿಲ್ಲದ ಜನಗಳಿಗೆ ದಯವಿಟ್ಟು ಸಹಾಯ ಮಾಡಿ. ಇಲ್ಲ ಅಂದರೆ ನಿಮ್ಮ ಇಷ್ಟದೈವವನ್ನು ಈ ಪ್ರಪಂಚವೆಲ್ಲ ಕೂಡ ಶಾಂತಿ ಸಾಮರಸ್ಯವಾಗಿ ಈ ಕೊರೋನಾ ದಂಷ್ಟ್ರೆಯಿಂದ ಬಿಡುಗಡೆಯಾಗಿ ಎಲ್ಲರೂ ಆರೋಗ್ಯವಂತರಾಗಿ ಇರಬೇಕು ಅಂತ ಪ್ರಾರ್ಥನೆ ಮಾಡಿ.
3: ಬಾಲೂರವರ ಸಂದೇಶದ ಕೊನೆಯಲ್ಲಿ ಏನಿತ್ತು ಕಾದು ನೋಡಿ.
5: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತಂದ್ರೆ ನಿರಂತರ ಕ್ರಿಯಾಶೀಲ. ಒಂದ್ ದಿವಸ ಉತ್ಸಾಹ, ಇನ್ನೊಂದ್ ದಿವಸ ಲೆಥಾರ್ಜಿಕ್ ಆಗಿರೋದು, ಇನ್ನೊಂದ್ ದಿವಸ ಏನೋ ಫೆಟೀಗ್ ಆಗಿರೋದು, ಆ ತರ ಇಲ್ಲ. ಪ್ರತಿ ದಿವಸ ಕೀ ಕೊಟ್ಟ ಯಂತ್ರದ ಹಾಗೆ ಅವರು ಸಿದ್ಧ ಆಗ್ತಾ ಇದ್ರು. ನಾವು ಅದನ್ನು ಹತ್ತಿರದಿಂದ ನೋಡಿದ್ದೇವೆ. ಒಂದ್ ದಿವಸ ನನ್ನ 12 ಹಾಡುಗಳು ರೆಕಾರ್ಡ್ ಆಯ್ತು. ಒಂದೇ ದಿವಸ 12 ಹಾಡುಗಳಲ್ಲಿ 9 ಹಾಡು ಬಾಲಸುಬ್ರಹ್ಮಣ್ಯಂ ಅವ್ರದೇನೆ. ಅವ್ರು ಹೇಳ್ತಾ ಇದ್ರು, ಓ ಯು ಆರ್ ಜೈಗಾಂಟಿಕ್ ರೈಟರ್ ಅಂತ ಹೇಳಿ. ಅವಕಾಶಗಳು ಹಾಗೆ ಬರುತ್ತೆ, ಅವಕಾಶ ಬಂದಾಗ ನಾವು ಹಿಂದೆಗಿಬಾರ್ದು. ಎಲ್ಲರನ್ನೂ ಒಬ್ಬಳೈಗ್ ಮಾಡ್ಕೊಡಕ್ಕೆ ಪ್ರಯತ್ನ ಪಡೋದು, ನಮ್ಮದೇ ಆದಂತ ಕಾಂಟ್ರಿಬ್ಯೂಷನ್ ಇರಬೇಕು. ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರುವ ಹಾಡುಗಳಲ್ಲಿ ಅವ್ರದೇ ಆದಂತ ಒಂದು ಸ್ವಂತಿಕೆ ಇರ್ತಾ ಇತ್ತು, ಸೋಪಜ್ಞತೆ ಇರ್ತಾ ಇತ್ತು. ಕೆಳಗಡೆ ಸಿಗ್ನೇಚರ್ ಇದೆಯಲ್ಲ, ಅದು ಅವ್ರದೇ ಛಾಪು. ಆ ಛಾಪು ಇನ್ನೊಬ್ಬ ಅನುಕರಿಸಕ್ ಸಾಧ್ಯ ಆಗಿದೆ.

0: ಎಸ್ಪಿಬಿ ಅವರ ಉತ್ತೇಜನ ಹಾಗೂ ಮಾರ್ಗದರ್ಶನದಿಂದ ಪ್ರಭಾವಿತರಾಗಿರುವ ಖ್ಯಾತ ಹಿನ್ನೆಲೆ ಗಾಯಕಿ, ಸಂಗೀತ ಸಂಯೋಜಕಿ, ನಿರ್ದೇಶಕಿ ಸಂಗೀತ ಕಟ್ಟಿಯವರು.
1: ಫಸ್ಟ್ ಅವ್ರನ್ನ ಭೇಟಿಯಾಗಿದ್ದು ಅಂದ್ರೆ ನಂದು ವಸುದಿಯೊಳು ಶಿಶುನಾಳಧೀಶ ಅಂತ ಒಂದು ಕ್ಯಾಸೆಟ್ ಅವಾಗ ನಾನು ಚೈಲ್ಡ್ ಪ್ರಾಲಜಿ ಹೋಗಿ ಎಲ್ಲಾ ರೆಕಾರ್ಡಿಂಗ್ ಧಾರವಾಡದಿಂದ ಮದ್ರಾಸ್ಗೆ ಹೋಗ್ಬೇಕಾಗ್ತಿತ್ತು. ವಸುದಿಯೊಳು ಶಿಶುನಾಳಧೀಶ ಶರೀಫ್ ಸಾಹೇಬರು ಒಂದು ಆಲ್ಬಮ್ ಅದು, ಅದನ್ನ ಹಾಡ್ಲಿಕ್ಕೆ ಹೋದಾಗ ಎಸ್ ಪಿ ಬಿ ಅವರು ಲಂಚ್ ಬ್ರೇಕ್ ಅಲ್ಲಿ ಯಾವ್ದೋ ಒಂದು ಹಾಡಿಂದು ವಾಯ್ಸ್ ಮಿಕ್ಸಿಂಗ್ ಒಂದು ಲೈನ್ ಅನ್ನು ಮಿಕ್ಸಿಂಗ್ ಇತ್ತು ಅವರು, ಅದಕ್ಕೆ ಬಂದಿದ್ರು. ಮಟ್ಟಿಗೆ ನಂದು ನಾಲ್ಕನೇ ಕ್ಯಾಸೆಟ್ ಅದು ಅನ್ಸುತ್ತೆ. ಆಮೇಲೆ ಅಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬರ್ತಾ ಇದಾರೆ, ಅಯ್ಯೋ ನಮ್ಗೆಲ್ಲ ಒಂಥರ ಓ ಮೈ ಗಾಡ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬರ್ತಾ ಇದಾರೆ, ನಮ್ಗೆ ಅದೊಂದು ದೊಡ್ಡ ಹಬ್ಬ. ಯಾಕೆಂದ್ರೆ ಅವ್ರನ್ನೆಲ್ಲ ನಾವು ಬಹಳ ದೊಡ್ಡ ಐಕಾನ್ ಇದ್ರಲ್ಲ, ಅವರು ಹಂಗೆ ಅವರು ಭೇಟಿ ಆಗ್ತಾರೋ ಇಲ್ಲ ಅಂತ ಆ ತರ ಜನ ನಾವು. ಅದು ಎಲ್ಲ ದೇವ್ರು ಓದಿದ್ರಿಂದ ಬಂದ್ರೆ ಇಷ್ಟು ಸಿಂಪಲ್ ಆಗಿ ಬಂದ್ರು ಅಂದ್ರೆ ಯಾರು ಬಂದ್ರು ಚೆನ್ನಾಗಿ ಮಾತಾಡ್ಸೋರು. ನಾನಂತೂ ತುಂಬಾ ಹಿಂಜರಿತಾ ಇದ್ದೆ. ಉಪೇಂದ್ರ ಕುಮಾರ್ ಅವರು ಇದ್ರು, ಎಚ್ ಎಂ ಮಹೇಶ್ ಅವ್ರು ಬಂದ್ರು, ತಂದೆ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು ಮಕ್ಕಳು, ಇಸ್ ಇಟ್ ವೆರಿ ನೈಸ್ ವೆರಿ ನೈಸ್, ಸೋ ಶಿ ಇಸ್ ಯರ್ ಡಾಟರ್ ಶಿ ಇಸ್ ಹಿ, ಎಲ್ಲ ಜೊತೆಗೂ ಇದೇ ಅನುಭವ. ಈವನ್ ಬಾಲಮುರಳಿ ಕೃಷ್ಣ ಅವ್ರು ಬಂದಾಗ್ಲೂ ಇದೇ ತರ. ಎಸ್ ಪಿ ಬಿ ಅವರು ಹೆಂಗೆ ಅಂದ್ರೆ ಅಮೀರ್ ಅಂತ ಸೌಂಡ್ ಇಂಜಿನಿಯರ್ ಇದ್ರು, ಅವರು ಕನ್ನಡಗೋ ಅಂತಂದ್ರೆ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಹಾಡ್ ಹಾಕಿದ್ರು, ಒಂದು ಮಂಗನ ನೋಡಿದೆ ನಾನೊಂದು ಮಂಗನ ನೋಡಿದೆ ಅಂತ ಹಾಡ್. ಆವಾಗ ನಂಗೆ ಕೇಳಿದ್ರು ಫಿಲ್ಮ್ ಅಲ್ಲಿ ಹಾಡಕ್ಕೆ ನಿಂಗೆ ಇಂಟ್ರೆಸ್ಟ್ ಇದೆಯೇನಮ್ಮ ಅಂತಂದ್ರು. ಆವಾಗ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ನನ್ನ ಹೂ ಅನ್ನಕ್ಕೂ ಬುದ್ಧಿ ಇಲ್ಲ ನಮ್ಗೆ. ಅವಾಗ ಹಿಂಗೆ ಕ್ಲಾಸಿಕಲ್ ಮ್ಯೂಸಿಷಿಯನ್ ಅಂತ ಹಿಂಗೆಲ್ಲ ಹೇಳಿ, ಐ ನೋ ಬಟ್ ದ ಸ್ಟೈಲ್ ಯು ಹ್ಯಾವ್ ಸಂಗ್ ದಿಸ್ ಸಾಂಗ್ ಸೂಟ್ ಫಿಲ್ಮ್ ಅಮ್ಮ ಅಂತಂದ್ರು. ಅದ್ ಸ್ವಲ್ಪ ಜನಪದ ಸ್ಟೈಲ್ಗೆ ಒಂಥರ ಎಫೆಕ್ಟ್ಸ್ ಎಲ್ಲ ಕೊಟ್ಟು ಹಾಡೋದಿತ್ತು.

ಕಿತ್ತೂರಿ ನವಲಿ ಫಸ್ಟ್ ರಿಲೀಸ್ ಆಗಿದ್ದು. ಅಮರ ಪ್ರೇಮ ಒಂದು ವರ್ಷ ಲೇಟ್ ಆಗಿ ರಿಲೀಸ್ ಆಯ್ತು. ಅದರಲ್ಲಿ ಒಂದು ಹಾಡು, ಊರೆಲ್ಲ ಮಲಗಿ ಹಸ ಮಯ ಆಸೆ ತುಂಬಿ ಬಂತು ನನ್ನ, ಅದು ತುಂಬಾ ಅದು ಒಂಥರ ಮೆಲಡಿನೇ. ಏಕೆಂದು ಕೇಳಬೇಡ ನೀನನ್ನ, ಇದು ಬರುತ್ತೆ ಒಂದು ಫುಲ್ 4 ಲೈನ್ ಬರುತ್ತೆ ಸಿಂಗಲ್ ಸೋಲೋ. ಊರೆಲ್ಲ ಮಲಗಿ ಹಸಮಯ ಏನೋ ಮಾಡಿದೆ ನಾನು. ಈ ಕವಿಯ ಕವಿಯರ್ ಅಂತ ಕರೆದ್ರು. ಹಾ ಗುರುಗಾರು, ಗುರುಗಾರು ಅಂತಾನೆ ಅಂತಿದ್ದೆ ಅವ್ರಿಗೆ ನಾನು. ಇದು ಹೆಂಗಮ್ಮ, ಹೌ ಡಿಡ್ ಯು ಗಿವ್ ದಿಸ್ ಬೆಂಡ್ ದೇರ್ ಅಂತಂದ್ರೆ ಒಂಥರ ತಪ್ಪಾಯ್ತಾ ಅಂತ ಅನ್ನೋ ತರ. ಗುರುಗಾರು ಇಟ್ಸ್ ಲೈಕ್ ಹೇ ನೋ ನೋ ಇಟ್ ಇಸ್ ಸೋ ಬ್ಯೂಟಿಫುಲ್ ಯು ಹ್ಯಾವ್ ಗಿವನ್ ಸಚ್ ಎ ನೈಸ್ ಬಟ್ ನೌ ಐ ಆಮ್ ಗೋಯಿಂಗ್ ಟು ಕಾಪಿ ದಟ್ ನೌ. ಅದೇ ಸಿನಿಮಾದಲ್ಲಿ ಇನ್ನೊಂದು ಏನೆಂದು ಪೂಜಿಸಲಿ ಅಂತ ಒಂದ್ ಸ್ವಲ್ಪ ಪ್ಯಾಥೋ ಅದರಲ್ಲಿ ಕದನ್ ಹಾಡಿದ್ದೆ. ಆವಾಗ ಲಂಚ್ ಬ್ರೇಕ್ ಅಲ್ಲಿ ನೋಡಮ್ಮ ಇದು ಅಳುವ ಹಾಡು ಅಂದ್ರೆ ನೀನ್ ಅಳಬೇಕಾಗಿಲ್ಲ, ಆ ವರ್ಡ್ಸ್ ಅಲ್ಲೇ ಅಷ್ಟೊಂದು ದುಃಖ ಇರುತ್ತೆ, ನೀನ್ ಹಾಡುವಾಗ ನೀ ಭಾವನೆ ತಂದ್ರೆ ಸಾಕು. ಟು ಮೇಕ್ ಅ ಸಾಂಗ್ ಪ್ಯಾಥೋ ಯು ನೀಡ್ ನಾಟ್ ಲಿಟ್ರಲಿ ಕ್ರೈ ಅಂದ್ರು, ಬಿಕ್ಕಳಿಸೋದು ಇದೆಲ್ಲ ಬೇಕಿಲ್ಲ ಅಂದ್ರು. ನಮ್ಗೆ ಅದನ್ನ ಎಷ್ಟು ದೊಡ್ಡ ಟಿಪ್ ಅದ, ರಾಗದಲ್ಲಿ ಶಬ್ದಗಳನ್ನ ಉಚ್ಚಾರಣೆ ಮಾಡುವಾಗ್ಲೇನೆ ಆ ಪ್ಯಾಥೋ ಬರುತ್ತೆ, ಅದಕ್ಕೆ ಅಳುವ ಒಂದು ಅಸಕ್ತಿ ಕೊಡೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಎಂತ ಒಂದು ನಿಮ್ಗೆ ದೇವರು ಅಂತ ಕೊಟ್ಟಿದ್ದಾರೆ, ಎಷ್ಟು ರೇರ್ ಅದು ಅಂತೆಲ್ಲ ಹೇಳೋದು. ಹಾಡುವಾಗ ಸಿನಿಮಾ ನೀಡ್ ಸಮಥಿಂಗ್ ಡಿಫ್ರೆಂಟ್ ಅಂತ ಹೇಳಿ ಎಷ್ಟು ಟಿಪ್ಸ್ ಎಲ್ಲ ಹೇಳಿದ್ರು ನಿಮ್ಗೆ, ನನ್ನ ಲೈಫ್ ಲಾಂಗ್ ಮರೆಯಕ್ಕಾಗಲ್ಲ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಬಾಲಸುಬ್ರಹ್ಮಣ್ಯಂ ಅವರು ಅವರೊಂದಿಗಿನ ಪಕ್ಕವಾದ್ಯದ ಕಲಾವಿದರನ್ನ ಆತ್ಮೀಯತೆಯಿಂದ ಮಾತನಾಡಿಸಿ ಕಾರ್ಯಕ್ರಮದ ಯಶಸ್ಸನ್ನ ಅವರಿಗೆ ಸಮರ್ಪಿಸ್ತಾ ಇದ್ರು. ಇಂತಹ ಅನುಭವಕ್ಕೆ ಭಾಜನರಾದವರು ಶ್ರೀ ಆನೂರು ಅನಂತಕೃಷ್ಣ ಶರ್ಮಾ ಅವರು.
3: ಪದ್ಮಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ರವರು. ನಾನು ಅವ್ರಿಗೆ ಯಾವಾಗಲೂ ರೇಗಿಸ್ತಾ ಇದ್ದೆ, ಸರ್ ನೀವು ಹಾಡೋದು ಹೇಗಿರುತ್ತೆ ಅಂದರೆ ಬಹಳ ಶುಭ್ರವಾಗಿರುತ್ತೆ, ಅದಕ್ಕೋಸ್ಕರನೇ ನಿಮಗೆ ಬಾಲಸುಬ್ರಹ್ಮಣ್ಯಂ ಅಂತ ಹೆಸರಿಟ್ರೇನು ಅಂತ. ಅವರು ಅಯ್ಯೋಯ್ಯೋಯ್ಯೋ ಏನಪ್ಪ ಹಿಂಗೆಲ್ಲ ಹೇಳ್ತೀಯ, ನಾನು ಸಂಗೀತನೇ ಕಲ್ತಿಲ್ಲ ಅಂತ. ಅಂತಹ ಒಬ್ಬ ಮೇರು ವ್ಯಕ್ತಿ ಬಹುಶಃ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಅಷ್ಟು ವರ್ಸಟೈಲ್, ಎಂತಹ ಹಾಡನ್ನು ಕೊಟ್ಟರು ಅದನ್ನು ಸ್ವೀಕರಿಸಿ ಸುಮ್ಮನೆ ಹಾಡೋದಲ್ಲ, ಆ ಸಂಗೀತ ನಿರ್ದೇಶಕನಿಗೆ ಇಷ್ಟವಾಗುವಂತೆ ಅವನ ಮನಸ್ಸಿನಲ್ಲಿರುವಂತೆ, ಜೊತೆಗೆ ಆ ಹೀರೋಗೆ ತಕ್ಕನಾಗಿ, ಬಹುಶಃ ಹೀರೋಗಳು ಅರ್ಧ ಆ್ಯಕ್ಟಿಂಗೇ ಕಡಿಮೆ ಮಾಡೋರೇನು, ಅಷ್ಟು ಚೆನ್ನಾಗಿ ಇವರ ಒಂದು ಎಕ್ಸ್ಪ್ರೆಷನ್ ಇರೋದು. ನಾನೊಂದು ದಿನ ಅವರಿಗೆ ಪ್ರಶ್ನೆ ಮಾಡಿದ್ದೆ, ಸರ್ ಯಾರೇ ಚಿಕ್ಕವರು ಮ್ಯೂಸಿಕ್ ಡೈರೆಕ್ಟರ್ ಇದ್ದರೂ ಗುರುಗಾರು ಅಂತಿರಲ್ಲ ಸರ್ ನೀವು? ಇಲ್ಲಪ್ಪ, ಅವನೇನೋ ನಮ್ಮನಗೋಸ್ಕರ ಒಂದು ಹಾಡನ್ನು ತಯಾರು ಮಾಡಿರ್ತಾರೆ, ನಾವು ಅವನಿಗೆ ತೃಪ್ತಿ ಆಗೋಂಗೆ ಹಾಡಬೇಕು, ಇವತ್ತಿಗೆ ಅವನೇ ನಮ್ಮ ಗುರು ಅಂತ. ಅಂತಹ ಒಂದು ಮನೋಭಾವನೆ ಅವ್ರದ್ದು. ಚಿಕ್ಕವರಿರಲಿ ದೊಡ್ಡವರಿರಲಿ ಸಂಗೀತ ನಿರ್ದೇಶಕರು ಅವರಿಗೆ ತೃಪ್ತಿ ಆಗೋ ಹಾಗೆ ಅವರು ಹಾಡ್ತಾಯಿದ್ರು. ಅದರಲ್ಲೂ ಸಂಗೀತಗಾರರು, ವಾದ್ಯ ಸಂಗೀತಗಾರರು ಅಂದರೆ ಒಳಗೆ ಬಹಳ ಪ್ರೀತಿ. ಬಹುಶಃ ಸಿನಿಮಾ ರಂಗದಲ್ಲಿ ಅಷ್ಟೊಂದು ಬೇರೆ ಸಂಗೀತಗಾರನ್ನ ಪ್ರೀತಿಸುವಂಥವ್ರನ್ನ, ಅವರ ಯೋಗಕ್ಷೇಮ ವಿಚಾರಿಸೋದಂತ ನಾನು ನೋಡಲೇ ಇಲ್ಲ. ಬಹುಶಃ ಮುಂದೆ ಕೂಡ ನೋಡ್ತೀವೋ ಇಲ್ವೋ, ಬಹುಶಃ ಅಷ್ಟೇ ಪ್ರತಿಭಾನ್ವಿತ ಹಾಡುಗಾರ ಇನ್ನೊಬ್ಬ ಇರ್ಬೋದೇನೋ, ಆದರೆ ಆ ಥರ ವ್ಯಕ್ತಿತ್ವ, ಸಜ್ಜನ, ಸಹೃದಯಿ, ಏನೇ ಆದರೂ ತಲೆ ತಿರುಗದೆ ಮೊದಲನೇ ದಿನ ಹೇಗಿದ್ರೋ ಕಡೆಯವರೆಗೂ ಹಾಗೇ ಇದ್ದಂಥವರು SP ಬಾಲಸುಬ್ರಹ್ಮಣ್ಯಂರವರು. ಅವರು ಎಂತೆಂತಹ ಹಾಡುಗಳನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಒಂದು ಹಳ್ಳಿಯ ಸೊಗಡಿನ ಹಾಡು, ಆ ಭಾಷೆ, ಆ ಪದಗಳ ಸ್ಪಷ್ಟ ಉಚ್ಚಾರಣೆ, ಅದನ್ನು ನೋಡಿ ಕಲಿಯೋದು ತುಂಬ ಇದೆ. 40,000 ಅಂತಾರೆ, ದಿನಕ್ಕೊಂದು ಹಾಡು ಕೇಳಿದ್ರೂ 110 ವರ್ಷ ಬೇಕು ನಮಗೆ.

ಮಂಜುಳ ಅವರೇ, ನೀವು ಏನ್ ಮಾಡೋಣ, ನನ್ನ ಹತ್ರ ಕನ್ನಡ ಮಾತಾಡಿ, ನಂಗೆ ಕನ್ನಡ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳೋರು. ಆಮೇಲೆ ಯೂಶ್ವಲಿ ಕೆಲವು ಸಾಹಿತ್ಯಗಳು ಬರ್ದೇ ಇರುವಾಗ ನಾನೇ ಅವ್ರಿಗೆಲ್ಲ ಡಿಕ್ಟೇಟ್ ಮಾಡ್ತಾ ಇದ್ದೆ, ಅದರಲ್ಲಿ ಕೆಲವೆಲ್ಲ ಅರ್ಥ ಆಗದಿದ್ರೆ ಕೇಳೋರು. ಆಮೇಲೆ ಎಷ್ಟೋ ಸತಿ ಕೆಲವೆಲ್ಲ ಸ್ವಲ್ಪ ಬೇರೆ ಅರ್ಥ ಕೊಡುವಂತಹ ಸಾಹಿತ್ಯ ಇದ್ದಾಗ ನಾನು ಸುಮ್ಮನೆ ಅಲ್ಲಿ ಸ್ಟಾಪ್ ಮಾಡ್ತಿದ್ದೆ ಓದೋವಾಗ, ಯಾಕೆ ಅಂತ ಕೇಳೋರು. ಒಂದು ಸ್ವಲ್ಪ ಏನೋ ಒಂಥರ ಇದೆ ಲಿರಿಕ್ಸ್, ಹೌದಾ, ಯಾಕೆ ಚೇಂಜ್ ಮಾಡಿಸ್ಬೇಕಾ ಅಂತ ಕೇಳೋರು. ಅವ್ರು ಸಾಹಿತಿಯವ್ರನ್ನ ಕರೆದು ಇದು ಸ್ವಲ್ಪ ಚೇಂಜ್ ಮಾಡ್ತೀರಾ, ಇದ್ಯಾಕೋ ಅಂತ ಅನ್ನೋರು. ಲೈಫನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಬೇಕು ಅಂತ ಹೇಳೋರು ಯಾವಾಗ್ಲೂ. ನಂಗೇನು ವರ್ಕ್ ಬಂದ್ರು ನಾನು ಬಿಡಲ್ಲ. ಇವಾಗ ಡಬ್ಬಿಂಗು ಮಾಡಕ್ ಇಷ್ಟ ಆಗ್ತಿತ್ತು, ಆಕ್ಟಿಂಗ್ ಮಾಡಕ್ ಇಷ್ಟ ಆಗ್ತಿತ್ತು ಅವ್ರಿಗೆ. ಆ ಡಬ್ಬಿಂಗ್ ಇಂದಾನೆ ಅವ್ರಿಗೆಲ್ಲ ವಾಯ್ಸ್ ಒಂದ್ಸತಿ ಆಪರೇಷನ್ ಆಗೋ ಲೆವೆಲ್ಗೆ ಹೊರಟೋಯ್ತು. ಮೂರ್ ಕ್ಯಾರೆಕ್ಟರ್ ಟ್ರಿಪಲ್ ಆಕ್ಟಿಂಗ್ ಇತ್ತು. ಸೊ ಆ ಟೈಮಲ್ಲಿ ಒಂದು ಬೇಸ್ ವಾಯ್ಸ್ ಅಲ್ಲಿ ಮಾತಾಡಿದಾರೆ ಅದರಲ್ಲಿ. ಸೊ ಅದೇನಾಯ್ತು, ಅವ್ರಿಗೆ ಕಂಠಕ್ಕೆ ತುಂಬಾ ಪ್ರೆಷರ್ ಆಗೋಯ್ತು. ಕಂಟಿನ್ಯೂಸ್ ಆಗಿ 3 to 4 days ಹಂಗೆ ಮಾಡಿದ್ರು ಅಂತೆ. ಅವಾಗ ಮೀಟ್ ಮಾಡಕ್ಕೂ ಹೋದಾಗ ಏನು ಕಣ್ಣಲ್ಲಿ ನೀರು ಸುರಿದೋಯ್ತು, ಹಂಗೆ ಅವ್ರಿಗೆ ಮಾತು ಕೂಡ ಆಡಬಾರ್ದು ಅಂತ ಹೇಳ್ಬಿಟ್ಟಿದ್ರು. ಅಂಡ್ ನಾನು ಗಮನಿಸ್ದಂಗೆ ಒಂದು ಹಾಡ್ತಾ ಇರೋರು ಇಲ್ಲ ಮಾತಾಡ್ತಿರೋರು ಕಂಟಿನ್ಯೂಸ್ ಆಗಿ ನಾನೇ ಅಂತ ಇದ್ದೆ, ಬಾಲಾಜಿ ಅದು ಎಷ್ಟು ವೋಕಲ್ ಕಾರ್ಡ್ಸ್ಗೆ ಅದು ಎಷ್ಟು ಸ್ಟ್ರೈನ್ ಆಗುತ್ತೆ, ನಂಗಿನ 13 ವರ್ಷ ಚಿಕ್ಕವಳು ನೀನು ಅಂತ ಯಾವಾಗ್ಲೂ ನನ್ ಬಂದ ಕೂಡ್ಲೆ ಹಂಗೆ ಹೇಳೋರು. ಆಮೇಲೆ ವೆರಿ ಹ್ಯೂಮರಸ್, ಇನ್ನೊಬ್ಬನ ಗೋಳಿಕೊಳ್ಳೋದು ಅಂಡ್ ಅವರಲ್ಲಿ ಪ್ರತಿಭೆ ಇದೆ ಅಂತ ಗೊತ್ತಾದ್ರೆ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಅವ್ರು ಏನೇ ತಮಾಷೆ ಮಾಡಿದ್ರು ಅದಕ್ಕೆ ಕೌಂಟ್ರು ನಾನ್ ಮಾಡೋದು, ಅವ್ರು ನನ್ ಕಾಲು ಎಳಿತಾ ಇದ್ರು ನಾನು ಅವ್ರ ಕಾಲು ಎಳಿಯೋದು, ಇದೆಲ್ಲ ಅವ್ರಿಗೆ ತುಂಬಾನೇ ಸಂತೋಷ ಸಿಗ್ತಾ ಇತ್ತು. ಒಂದು ರೆಕಾರ್ಡಿಂಗ್ಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಮಿಮಿಕ್ರಿ ಸಿಕ್ಕಾಪಟ್ಟೆ ಮಾಡೋರು ಅಂಡ್ ಸ್ಪಾಂಟೇನಿಯಸ್ ಆಗಿ ಚೇಂಜಸ್ ಮಾಡೋರು. ಎಷ್ಟೋ ಸತಿ ನಾನು ಹಾಡೋವಾಗ ನನ್ನನ್ನು ತುಂಬಾ ಪರೀಕ್ಷೆ ಮಾಡೋರು, ಅಂದ್ರೆ ನೋಡು ಮಂಜುಳ ಈ ಸಾಂಗ್ನ ಒಂದೇ ಸತಿ ಕೇಳ್ಬೇಕು ಆಯ್ತಾ, ವೆರಿ ಸಿಂಪಲ್ ಸಾಂಗ್ ಇದೆ, ನಾನು ಇದೇ ಫಸ್ಟ್ ಕೇಳೋದು, ಇಬ್ರು ಕೇಳೋಣ, ಯಾರು ಮಿಸ್ಟೇಕ್ ಮಾಡದೆ ಹಾಡ್ತಿರೋ ನೋಡೋಣವಾ ಅಂತೆಲ್ಲ ಅನ್ನೋರು. ಓಕೆ ಬಲೂಜಿ ಅಂತ ಹೇಳ್ಬಿಟ್ಟು ಸರಿ, ಅವಾಗ ಒಂದೇ ಸತಿಗೆ ನಿಜವಾಗ್ಲು ಹಾಡಿ ಓಕೆ ಮಾಡ್ಬಿಟ್ವಿ. ಅವಾಗ ಬಂದು ಕೇಳಿದ್ರು ಸಾಂಗ್ನ ಹೆಂಗೆ ನೀನ್ ತಲೆಗೆ ತಗೊಂಡೆ. ಸೊ ನಾನ್ ಹೇಳ್ತಾ ಇದ್ದೆ, ಇಲ್ಲ ನಾನು ಟ್ರಿಕ್ ಯೂಸ್ ಮಾಡಿದೆ, ಏನಂದ್ರೆ ನನ್ನ ಫ್ರೆಶ್ ಲೈನ್ಸ್ ಟ್ಯೂನ್ ಏನಿ ಇರುತ್ತೋ ಅದ್ರ ಕಡೆ ಮಾತ್ರ ನಾನು ಗಮನ ಕೊಡ್ತಾ ಇದ್ದೆ ಅಂತ ಹೇಳಿದೆ. ಅದಕ್ಕೆ ಇಷ್ಟು ಜೋರಾಗಿ ನಕ್ಕು, ವೆರಿ ಗುಡ್ ನೋಡು ನಾನು ಇದೇ ಎಲ್ಲ ಟ್ರಿಕ್ಗಳು ಯೂಸ್ ಮಾಡೋದು ಅಂತ ಹೇಳ್ತಾ ಇದ್ದೆ.

0: ಕನ್ನಡದ ಖ್ಯಾತ ನಟಿ, ನಿರೂಪಕಿ, ಗಾಯಕಿ, ಅತ್ಯಂತ ಸ್ನೇಹಪ್ರತಿಯ ವಿನಯಾ ಪ್ರಸಾದ್ ಅವರು ಎಸ್ಪಿಬಿ ಅವರನ್ನು ಕುರಿತಾಗಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ.
1: ನಮಸ್ಕಾರ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಪದ್ಮಭೂಷಣ, ಗಾನಗಂಧರ್ವ, ಕಲಾನಿಧಿ, ಏನೆಲ್ಲ ಹೇಳ್ಬೋದು ಅವ್ರ ಬಗ್ಗೆ ವಿಶೇಷಣಗಳನ್ನು. ಏನೇನು ಹೇಳಿದರೂ ಕೂಡ ಅದು ಕಡಿಮೆನೆ. ಮತ್ತು ಎಲ್ಲದಕ್ಕೂ ಅವರು ನಾವು ಹೇಳಿದ್ದಕ್ಕಿಂತ ಹೆಚ್ಚು ಅರ್ಹರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಮತ್ತು ಅವರ ಜೊತೆಯಲ್ಲಿ ಹಾಡುವಂತಹ ಒಂದು ಸದವಕಾಶ ನನಗೆ ಲಭಿಸಿದ್ದು, ಮನುಷ್ಯಳಾಗಿ ನಾನು ಜನ್ಮಿಸಿದ್ದರಲ್ಲಿ ನನಗೆ ಸಿಕ್ಕಂತಹ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಅಂದ್ಕೊಳ್ತೀನಿ. ಒಂದೊಂದು ಸರ್ತಿ ಅವರನ್ನು ನೋಡುವಾಗ ತುಂಬ ಕೌತುಕ ಅನ್ನಿಸ್ತಾ ಇತ್ತು. ಹೇಗಪ್ಪ ಇಷ್ಟೊಂದು ಚೆನ್ನಾಗಿ ಹಾಡ್ತಾರೆ, ಅಷ್ಟೇ ಸ್ವಭಾವ ಕೂಡ ತುಂಬ ಮೃದುವಾದ ಸ್ವಭಾವ, ಆಮೇಲೆ ಮಾತಾಡುವ ರೀತಿ ಕೂಡ ಅಷ್ಟೇ, ಯಾವುದೇ ಭಾಷೆಯನ್ನು ಮಾತಾಡಲಿ ಅದು ಬೆಣ್ಣೆ ಸವರಿದಂಥ ನುಡಿಗಳು, ಉತ್ಕೃಷ್ಟವಾದ ಪದಪ್ರಯೋಗ, ಪಟ್ಟನೆ ಥಟ್ಟಂತ ಕಲಿಯುವಂಥ ಸ್ವಭಾವ,

0: ಅದು ಹಾಡು ಅಂತ ಮಾತ್ರ ಅಲ್ಲ, ಬೇರೆ ಯಾವುದೇ ವಿಷಯ ಆಗಿರಲಿ, ಅವರು ಅದನ್ನು ಗಮನವಿಟ್ಟು ಕೇಳಿಸ್ಕೊಂಡು ನೋಡಿ ಮತ್ತೆ ಬಹಳ ಚಂದವಾಗಿ ಅದನ್ನು ಹಾಡಿನ ಮೂಲಕ ಅಥವಾ ಮಾತಿನ ಮೂಲಕ ಅಭಿವ್ಯಕ್ತಿಪಡಿಸ್ತಿದ್ರು. ಈಗ ಯಾರೋ ಹೊಸ ಕಲಾವಿದರಿದ್ದಾರೆ ಅಂತ ಅಂದ್ಕೊಳ್ಳಿ, ಅವರಿಗೆ ತಮ್ಮ ಜೊತೆಯಲ್ಲಿ ನಟನೆ ಮಾಡೋದಕ್ಕಾಗಲಿ ಅಥವಾ ಹಾಡೋದಕ್ಕಾಗಲಿ ಯಾವುದೇ ಥರದ ಸಂಕೋಚನೂ ಆಗಬಾರದು ಅನ್ನೋ ಕಾರಣಕ್ಕೆ ಅವರು ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಬಿಡ್ತಿದ್ರು, ದೊಡ್ಡವರ ಜೊತೆ ಅವರ ಸಮಾನಸ್ಕರಾಗಿ ಬೆರೆತು ಬಿಡ್ತಿದ್ರು. ಇದೆಲ್ಲ ತುಂಬ ಕೌತುಕದ ವಿಚಾರ ನೋಡಿ. ಒಂದು ದಿವಸದಲ್ಲಿ 19 ಹಾಡುಗಳಿಗಿಂತ ಹೆಚ್ಚು ಹಾಡುಗಳನ್ನು, ಅಂದರೆ ಅವರ ಅತ್ಯಂತ ಮಹತ್ವದ ದಾಖಲೆ ಇರುವಂಥದ್ದು, ಒಂದು ದಿನಕ್ಕೆ 19-20 ಹಾಡುಗಳನ್ನು ಹಾಡಿದ್ದಾರೆ ಅಂತ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಹಾಡುವಂಥ ಹಾಡುಗಳು, ಬೇರೆ ಬೇರೆ ಭಾವನೆಯ ಅಭಿವ್ಯಕ್ತಿಯ ಹಾಡುಗಳು, ಬೇರೆ ಬೇರೆ ಕಲಾವಿದರಿಗಾಗಿ ಹಾಡಿದ ಹಾಡುಗಳು ಮತ್ತು ಬೇರೆ ಬೇರೆ ಭಾಷೆಗಳಿಗಾಗಿ ಹಾಡಿದ ಹಾಡುಗಳು. ಇದು ಒಂದು ವಿಶ್ವ ದಾಖಲೆಯಿಂದ ಆಚೆಗೆ ಇರುವಂಥ ಯಾವುದಾದರೂ ದಾಖಲೆ ಇದ್ದರೆ ಅದನ್ನೇ ದಾಖಲೆ ಅಂತ ಅಂದ್ಕೋಬೇಕು. ಅದಕ್ಕೆ ಪದ್ಮಭೂಷಣ SP ಬಾಲಸುಬ್ರಹ್ಮಣ್ಯಂ ಅವರೇ ಅದಕ್ಕೆ ಸಾಟಿ, ಅವರು ಮಾತ್ರ ಅದಕ್ಕೆ ಅರ್ಹರು. ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು ನೋಡಿ, ಅಲ್ಲಿ ಅಂಬರೀಷ್ ಅವರಿದ್ದರು, ವಿಷ್ಣುವರ್ಧನ್ ಅವರಿದ್ದರು, ರವಿಚಂದ್ರನ್ ಅವರಿದ್ದರು, ಹಾಗೆ ದೇವರಾಜ್ ಅವರಿದ್ದರು, ರಜನಿಕಾಂತ್ ಅವರಿದ್ದರು, ಬಾಲಕೃಷ್ಣ ನಮ್ಮ ತೆಲುಗು ಚಲನಚಿತ್ರರಂಗದ ಬಾಲಕೃಷ್ಣ ಇದ್ದರು, ಕಮಲ ಹಾಸನ್ ಇದ್ದರು. ಹೆಸರು ಹೇಳಿ ಇಂಥವರು ಇಲ್ಲ ಅಂತ ಇಲ್ಲ, ಅಂಥ ಎಲ್ಲ ದಕ್ಷಿಣ ಭಾರತದ ಕಲಾವಿದರು ಅಲ್ಲಿ ಸೇರಿದ್ರು. ಈಗ ಒಬ್ಬೊಬ್ಬರನ್ನೇ ವೇದಿಕೆಗೆ ಕರೆದು ಸನ್ಮಾನ ಮಾಡುವಾಗ ಅವರವರ ಒಂದು ಗೀತೆಗಳನ್ನು ಹಾಡೋದಕ್ಕೋಸ್ಕರ ಪದ್ಮಭೂಷಣ ಬಾಲಸುಬ್ರಹ್ಮಣ್ಯಂ ಅವರನ್ನು ಕೂಡ ಆಹ್ವಾನಿಸಲಾಗಿತ್ತು. ಅವರು ಮೊದಲಿಗೆ ವೇದಿಕೆಗೆ ಬಂದರು. ಬಂದರು, ಒಂದು ಹಾಡನ್ನು ಹಾಡಿ ಅಂಬರೀಷ್ ಅವರನ್ನು ಸ್ವಾಗತಿಸಲಾಯಿತು. ಅದಾದಮೇಲೆ ವಿಷ್ಣುವರ್ಧನ್ ಅವರನ್ನು ಸ್ವಾಗತಿಸಲಾಯಿತು, ಅವ್ರಿಗೂ ಹಾಡಿದ್ದು ಪದ್ಮಭೂಷಣರೇನೆ. ಆಮೇಲೆ ಹಾಗೆ ಒಬ್ಬರು ಆದಮೇಲೆ ಒಬ್ಬರು ಕಲಾವಿದರು, ಚಿರಂಜೀವಿಯವರು ಬಂದರು, ರಜನಿಕಾಂತ್ ಅವರು ಬಂದರು, ಬಾಲಕೃಷ್ಣ ಅವರು ಬಂದರು, ಆಮೇಲೆ ಮೋಹನ್ ಬಾಬು ಅಂತ ಇದ್ದಾರೆ ತೆಲುಗು ಕಲಾವಿದರು, ಅವರು ಬಂದರು. ಇಷ್ಟೂ ಜನ ಕಲಾವಿದರು ಬರೋದು ಹೋಗೋದು ಬರೋದು ಹೋಗೋದು ನಡೀತಾ ಇತ್ತು. ಆದರೆ ಅಲ್ಲಿ ವೇದಿಕೆಯ ಮೇಲೆ ತಾನೊಬ್ಬನಾಗಿ ನಿಂತು ಸಂಗೀತದ ಮೇರು ಪರ್ವತದಂತೆ ತನ್ನ ಎಲ್ಲ ಹಾಡುಗಳನ್ನು, ಅಂದರೆ ಆಯಾ ಕಲಾವಿದರಿಗೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಹಾಡಿರುವಂಥ ಜನಪ್ರಿಯವಾದ ಗೀತೆಗಳನ್ನು ಅವರು ಒಬ್ಬರೇ ಹಾಡ್ತಾ ಇದ್ದಿದ್ದು ಇಷ್ಟೂ ಜನ ಕಲಾವಿದರಿಗೆ ಏನೆನ್ನಬೇಕು ಇದನ್ನು. ಅದಕ್ಕೆ ಅವರನ್ನು ವೇದಿಕೆಯಿಂದ ಮತ್ತೆ ಕಳಿಸಲೇ ಇಲ್ಲ, ನೀವು ಇಲ್ಲೇ ಇದ್ದುಬಿಡಿ SPB ಅವರೇ, ಹಾಡೋದಕ್ಕೆ ಅನುಕೂಲ ಆಗುತ್ತೆ, ಇಲ್ಲದಿದ್ದರೆ ಸುಮ್ಮನೆ ಹೋಗೋದು ಬರೋದು ಆಗುತ್ತೆ ಅಂತ ಅದನ್ನು ಅವರೇ ಒಪ್ಕೊಂಡ್ಬಿಟ್ರು. ನಾನು ಇಲ್ಲೇ ನಿಂತ್ಕೊಳ್ತೀನಿ, ಇವರೆಲ್ಲರಿಗಾಗಿ ನಾನು ಹಾಡಿದ್ದೀನಿ ಅನ್ನುವಂಥದ್ದು ನನಗೂ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರು. ನೋಡಿ, ಹೆಮ್ಮೆಯ ವಿಚಾರ ಅಂತ ಅವರು ಒಂದು ಮಾತನ್ನು ಸುಲಭವಾಗಿ ಹೇಳಬಹುದು, ಆದರೆ ನಿರಂತರವಾಗಿ ಬೇರೆ ಬೇರೆ ಭಾಷೆಗಳಿಗೆ ಬೇರೆ ಬೇರೆ ಕಲಾವಿದರಿಗೆ ಅವರ ಹಾವಭಾವಕ್ಕೆ ತಕ್ಕಂತೆ ಹಾಡುವಂಥದ್ದಿದೆಯಲ್ಲ, ಅದು ತಮಾಷೆಯ ಮಾತಲ್ಲ, ಅದು ಸುಲಭದ ಮಾತಲ್ಲ. ನ ಭೂತೋ ನ ಭವಿಷ್ಯತಿ, 40-45 ಸಾವಿರ ಹಾಡುಗಳನ್ನು ಯಾರೂ ಹಾಡಲಿಲ್ಲ ಇದುವರೆಗೂ, ಅಂದರೆ ಹಿನ್ನೆಲೆ ಗಾಯಕರಾಗಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಷ್ಟೆಲ್ಲ ಗಣನೀಯವಾದಂಥ ಗೌರವ ಅವರಿಗೆ ಸಿಕ್ಕಿದೆಯಲ್ಲ, ಸ್ವಭಾವ ನೋಡಬೇಕಾಗಿತ್ತು. ಅಯ್ಯೋ, ಚಿಕ್ಕ ಮಕ್ಕಳ ಥರ ಯಾರು ಬೇಕಾದರೂ ಮಾತಾಡಿಸ್ಬೋದು, ಯಾರು ಬೇಕಾದರೂ ಅವ್ರ ಜೊತೆಯಲ್ಲಿ ಕೂತು ಒಂದು 4 ಒಳ್ಳೆ ಮಾತುಗಳನ್ನು ಆಡಬಹುದು, ಎಲ್ಲರ ಜೊತೆ ಅದ್ಭುತವಾದಂತಹ ಒಂದು ಸಹವಾಸ, ಒಂದು ಕಡೆಯಲ್ಲಿ ಒಬ್ಬರ ಜೊತೆಯಲ್ಲಿ ಒಂದು ಅಪಶಬ್ದವನ್ನು ಆಡಿ ಅಯ್ಯೋ ಬಾಲಸುಬ್ರಹ್ಮಣ್ಯಂ ಅವರು ಈ ರೀತಿ ಮಾತಾಡಿಬಿಟ್ರು ಅಂತ ಹೇಳಿದ ಉದಾಹರಣೆಗಳೇ ಇಲ್ಲ. ಇದನ್ನು ನಾವು ತುಂಬ ಗಮನಿಸಬೇಕು. ಅದಕ್ಕೆ ಅವರು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಅದ್ಭುತವಾಗಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ಈಗಲೂ ಕೂಡ ನನಗೆ ಭೌತಿಕವಾಗಿ ಅವರು ಇಲ್ಲ ಅಂತ ಹೇಳಿ ಖಂಡಿತ ಅನಿಸೋದಿಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದಾಗ ಗುನುಗುವುದು ಅವರ ಹಾಡು, ಮಧ್ಯಾಹ್ನ ಗುನುಗುವುದು ಅವರ ಹಾಡು, ಎಷ್ಟೋ ಜನ ಸ್ನಾನ ಮಾಡುವಾಗ ಅವರ FM-ಗಳಲ್ಲಿ ಹಾಕ್ಕೊಳ್ಳೋದು ಅವರ ಹಾಡು, ಎಲ್ಲೇ ಹೋದರೂ ಗುನುಗೋದಕ್ಕೆ SPB ಅವರಿದ್ದಾರೆ. ನಾನು ಅವರ ಹಾಡುಗಳಿದೆ ಅಂತ ಹೇಳಲ್ಲ. ಆಮೇಲೆ ಪ್ರತಿಯೊಬ್ಬ ಗಾಯಕನ ಒಂದು ಆಸೆ, ಇಚ್ಛೆ ಎಲ್ಲವೂ ಕೂಡ ಅವರ ತರಹ ನಾನು ಹಾಡಬೇಕು ಅನ್ನುವಂಥದ್ದು. ಅದೆಷ್ಟು ಜನ ಇದ್ದಾರೆ SPB ಸ್ಕೂಲಿಂದ ಬಂದವರು ನಾವು ಅಂತ. ಸ್ಕೂಲಿಂದ ಬಂದವರು ಅಂದರೆ ಅವರು ಇವರಿಗೆ ಹೇಳಿಕೊಟ್ಟು ಬಂದವರು ಅಂತ ಹಾಗಲ್ಲ, ಇವ್ರ ತರಹ ನಾನು ಹಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಅದೇ ಥರದಲ್ಲಿ ಸಂಗೀತವನ್ನು ಕಲಿತು ಅವರ ಧ್ವನಿಯನ್ನು ಅನುಕರಿಸೋದಕ್ಕೆ ಅಭ್ಯಾಸ ಮಾಡಿಕೊಂಡಿರುವಂಥ ಕೋಟ್ಯಾಂತರ ಜನ ಹಾಡುಗಾರರು ಈಗಲೂ ಭಾರತ ದೇಶದಲ್ಲಿ ವಿದೇಶದಲ್ಲಿ ಇದ್ದಾರೆ. ಅದು ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರು. ಅಂಥವರ ಜೊತೆಗೆ ಒಡನಾಟ ಸಿಕ್ಕಿದ್ದು ನನ್ನ ಮಹಾಭಾಗ್ಯ ಅಂತ ಮತ್ತೊಂದು ಸರ್ತಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಖಾಸಗಿ ವಿಚಾರ, ಆದರೆ ಇದನ್ನು ನಾನು ಹೇಳಲೇಬೇಕು. 1995 ನನ್ನ ಮೊದಲ ಪತಿ VR K ಪ್ರಸಾದ್ ಅವರು ಕಲ್ಯಾಣೋತ್ಸವ ಅಂತ ಒಂದು ಚಲನಚಿತ್ರದ ಶೂಟಿಂಗ್ ನಡೀತಾ ಇದ್ದಂಥ ಜಾಗಕ್ಕೆ ಬಂದರು. ಬಂದಾಗ SP ಬಾಲಸುಬ್ರಹ್ಮಣ್ಯಂ ಅವರ ಹತ್ರ ಹೇಳಿದ್ರು, ನಿಮ್ಮ ಪತ್ನಿ ಒಬ್ಬ ಅದ್ಭುತ ಕಲಾವಿದೆ, ಸಾಕಷ್ಟು ಪ್ರೋತ್ಸಾಹವನ್ನು ನೀವು ಅವರಿಗೆ ಕೊಟ್ಟಿದ್ದೀರಿ ಅನ್ನೋದನ್ನು ನಾನು ಕೇಳ್ಪಟ್ಟೆ, ನನಗೆ ಅಭಿಮಾನ ಅನಿಸುತ್ತೆ ನಿಮ್ಮಿಬ್ಬರನ್ನು ನೋಡೋದಕ್ಕೆ ಅಂತ. ಅದಾಗಿ ಕೆಲವೇ ದಿನಗಳಲ್ಲಿ ಹೃದಯ ಸ್ತಂಭನದಿಂದಾಗಿ ನನ್ನ ಪತಿ VR K ಪ್ರಸಾದ್ ಅವರು ದೈವಾಧೀನರಾದರು. ಆಗ ಕೂಡ ನಮ್ಮ ಚಿತ್ರೀಕರಣ ನಡೀತಾ ಇತ್ತು. ಒಂದು 3-4 ದಿವಸಗಳ ಅಂತರದಲ್ಲಿ ಪುನಃ ಚಿತ್ರೀಕರಣ ಆರಂಭ ಆಯಿತು. SP ಅವರಿಗೆ ನನ್ನ ಹತ್ರ ಹೇಗೆ ಮಾತಾಡಬೇಕು, ಅದು ಎಲ್ಲರಿಗೂ ಸಂಕೋಚ ಇತ್ತು ಬಿಡಿ, ನನ್ನ ಹತ್ರ ಹೇಗೆ ಮಾತಾಡೋದು. ನನಗಾಗ ಬರೀ 28-29 ಪ್ರಾಯ, 5-5.5 ವರ್ಷದ ಮಗಳು ಕೂಡ ಇದ್ಲು ನನಗೆ, ಈಗ ದೊಡ್ಡ ಹುಡುಗಿಯಾಗಿದ್ದಾಳೆ. ಆದರೆ ಪ್ರತಿದಿನ ಇಡೀ ತಂಡಕ್ಕೋಸ್ಕರ ಮತ್ತು ನನಗೋಸ್ಕರ ಒಂದು ಪದ್ಯವನ್ನು ಅವರು ಹಾಡಿಯೇ ಹೋಗ್ತಾಯಿದ್ರು. ಒಂದು ಹಾಡನ್ನು ಪ್ಯಾಕಪ್ ಆಗುವ ಸಮಯದಲ್ಲಿ 8-8.5 ಗಂಟೆ ಹೊತ್ತಿಗೆ ಒಂದು ಭಜನೆ, ಒಂದು ಭಕ್ತಿಗೀತೆ, ಒಂದು ಜನಪದ, ಒಂದು ಮನಸ್ಸನ್ನು ಉತ್ಸಾಹಿತರನ್ನಾಗಿ ಮಾಡುವಂಥ ಗೀತೆ, ಇದನ್ನು ಇಡೀ ತಂಡದ ಮುಂದೆ ಇದನ್ನು ನಿಮಗಾಗಿ ಹಾಡ್ತಾ ಇದ್ದೇನೆ ಮೇಡಮ್ ಅಂತ ಹೇಳಿ ಹಾಡಿ ಹೋಗ್ತಾಯಿದ್ರು. ಇಂಥ ಒಂದು ಸಾಂತ್ವನದ ನುಡಿಗಳು, ಕ್ಷಣಗಳು ನನ್ನ ಜೀವನದಲ್ಲಿ ಅವರಿಂದಾಗಿ ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋದಕ್ಕೇ ಹೆಮ್ಮೆ ಅಂತ ಹೇಳೋದಕ್ಕಿಂತ ಸಂತೋಷ ಅಂತ ಹೇಳೋದು ಒಳ್ಳೆಯದು. ತೃಪ್ತಿ, ಸಂತೋಷ ನನಗೆ ಸಿಕ್ಕಿದೆ. ಅವರ ಆತ್ಮ ಎಲ್ಲೇ ಇರಲಿ, ಅವರಿಗೆ ನಾನು ಈ ತೃಪ್ತಿಯನ್ನು ಪೂರ್ತಿ ಧಾರೆ ಎರಿತೀನಿ. ಹಾಗೆ ಅವರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಚಿತ್ರೀಕರಣದಲ್ಲಿ, ಸರ್ ನೀವು ಆ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ, ಈಗ ಒಂದು ಸರ್ತಿ ಅದನ್ನು ಹಾಡ್ಬೋದಾ ಅಂತ ಕೇಳಿದ ತಕ್ಷಣವೇ ಅಂತ ಒಂದು ಶ್ರುತಿಯನ್ನು ತಮಗೆ ತಾವೇ ತಗೊಂಡು ಅಲ್ಲೇ 2 ಸಾಲನ್ನು ಹಾಡಿ ಆ ಎದುರುಗಡೆ ಕೇಳಿದ ವ್ಯಕ್ತಿಗೆ ಕೃತಕೃತ್ಯ ಭಾವ ಬಂದುಬಿಡಬೇಕು, ಆ ಥರ ಮಾಡಿಬಿಡ್ತಿದ್ರು. ನೋಡಿ, 19ನೇ ವರ್ಷದಲ್ಲಿ ಆರಂಭವಾದಂಥ ಅವರ ವೃತ್ತಿ, ಅವರ 70+ ವರ್ಷಗಳವರೆಗೆ ನಡ್ಕೊಂಡು ಹೋಗಿದೆ ಅಂತಂದರೆ ಅದಕ್ಕೆ ಅವರಲ್ಲಿದ್ದ ಕಲೆ ಮಾತ್ರ ಕಾರಣ ಅಲ್ಲ, ಅವರ ಗುಣ ಮಹತ್ತರವಾದಂಥ ಪಾತ್ರವನ್ನು ವಹಿಸಿದೆ. ಇಷ್ಟಾಗಿ ಬೇರೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳಿಗೆ ಅಂತ ಹೋಗುವಾಗ ಬಹಳ ಜನ ಗಾಯಕರನ್ನು ಅಯ್ಯೋ ಅವರನ್ನು ಸ್ವಲ್ಪ ನಿಭಾಯಿಸೋದು ಕಷ್ಟ ಆಗುತ್ತೆ ಅಂತ ಹೇಳುವ ಮಾತುಗಳನ್ನು ನಾನು ಕೇಳಿದ್ದೇನೆ. ಆದರೆ ಪದ್ಮಭೂಷಣ SP ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಅಂಥ ಮಾತಾಡಿದ್ದನ್ನು ಎಲ್ಲಿಯೂ ನಾನು ಕೇಳಲಿಲ್ಲ. ಕರ್ನಾಟಕದಲ್ಲಂತೂ ಅವರ ಅನೇಕ ಕಾರ್ಯಕ್ರಮಗಳನ್ನು ನಾನು ನಿರೂಪಿಸಿ ಕೂಡ ಕೊಟ್ಟಿದ್ದೇನೆ. ನಿರೂಪಣೆಯ ಕೆಲಸವನ್ನು ಮಾಡುವಾಗ
1: ಅದ್ಭುತವಾದ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಅವರು ನನಗೆ ಕೊಡ್ತಾ ಇದ್ರು. ಅಂದರೆ ಧ್ವನಿಮುದ್ರಣ ನಡೆಯುವಾಗ ಏನಾಗ್ತಾ ಇತ್ತು, ಎಸ್ ಜಾನಕಿ ಅವರ ಜೊತೆಯಲ್ಲಿ, ಪಿ ಸುಶೀಲಾ ಅವರ ಜೊತೆಯಲ್ಲಿ, ವಾಣಿ ಜಯರಾಮ್ ಅವರ ಜೊತೆಯಲ್ಲಿ, ಚಿತ್ರಮ್ಮ ಅವರ ಜೊತೆಯಲ್ಲಿ. ಅಂದರೆ ಆಗಿನ ಕಾಲದಲ್ಲೆಲ್ಲ ನೋಡಿ ಬೇರೆ ಬೇರೆಯಾಗಿ ಹಾಡುವಂಥ ಪದ್ಧತಿ ಇರಲಿಲ್ವಲ್ಲ, ಎಲ್ಲರೂ ಒಟ್ಟಿಗೆ ಹಾಡ್ತಾ ಇದ್ರು. ಹಾಗಾಗಿ ಈ ಎಲ್ಲರೂ ಒಟ್ಟಿಗೆ ಹಾಡುವಂಥ ಸಂದರ್ಭದಲ್ಲಿ ಎಂಥ ಒಂದು ಖುಷಿಯ ವಾತಾವರಣ ಇರ್ತಾ ಇತ್ತು ಅನ್ನೋದನ್ನೆಲ್ಲ ನಮ್ಮ ಜೊತೆ ಅವರ ನೆನಪುಗಳನ್ನು ಹಂಚಿಕೊಳ್ತಾ ಇದ್ರು. ಅದು ಮಾತ್ರ ಅಲ್ಲ, ಎದೆ ತುಂಬಿ ಹಾಡುವೆನು ಅನ್ನುವ ಕಾರ್ಯಕ್ರಮದಲ್ಲಿ ಅವರ ಹಾಡುಗಳಿಗೆ ನನ್ನ ನಿರೂಪಣೆ ಇರ್ತಾ ಇತ್ತು. ಅದಕ್ಕೆ ಸಾಕಷ್ಟು ಸಾಹಿತ್ಯದ ಕೃಷಿಯೂ ಕೂಡ ನಡೆದಿತ್ತು. ಈ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲು ಅಂತ ನಾನು ಹೇಳ್ತೀನಿ. ಇವತ್ತಿಗೂ ಕೂಡ ನೆನಪು ಮಾಡ್ಕೊಳ್ತೀನಿ. ಆಗಿನ ಕಾಲದ ಅನೇಕ ಜನ ಅದನ್ನು ನೋಡಿದವರು, ಕೇಳಿದವರು, ಅದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು ಅಂತ ಇವತ್ತಿಗೂ ಹೇಳುವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ 100 ನಮನಗಳನ್ನು ನಾನು ಸಲ್ಲಿಸ್ತೀನಿ. 2 ಚಲನಚಿತ್ರಗಳಲ್ಲಿ, ಕಲ್ಯಾಣೋತ್ಸವ ಮತ್ತು ಹೃದಯ ಕಳ್ಳರು ಅನ್ನುವ 2 ಚಲನಚಿತ್ರಗಳಲ್ಲಿ ನಾನು ಅವರ ಜೊತೆಯಲ್ಲಿ ಅಭಿನಯಿಸಿದ್ದೇನೆ. ಎಂಥ ನಟ ಅವರು ಅಂತಂದರೆ, ಅವರೇನಾದರೂ ಸ್ವಲ್ಪ ತೆಳ್ಳಗೇನಾದರೂ ಇದ್ದುಬಿಟ್ಟಿದ್ರೆ, ಅಂದರೆ ಇದನ್ನು ಯಾವುದೇ ರೀತಿಯಲ್ಲೂ ನಾನು ವ್ಯಂಗ್ಯವಾಗಿ ಹೇಳ್ತಾ ಇಲ್ಲ, ತೆಳ್ಳಗೇನಾದರೂ ಇದ್ದುಬಿಟ್ಟಿದ್ದರೆ ಅವರು ಇಷ್ಟು ವರ್ಷಗಳ ಕಾಲ ಸಿಂಗಿಂಗ್ ಸ್ಟಾರ್ ಹೇಗಾಗಿದ್ರೋ ಹಾಗೆ ಆ್ಯಕ್ಟಿಂಗ್ ಸ್ಟಾರು ಕೂಡ ಆಗಿಬಿಡ್ತಿದ್ರೋ ಏನೋ, ಅಂಥ ಅದ್ಭುತವಾದ ಚಿಕ್ಕ ಅಭಿವ್ಯಕ್ತಿಯನ್ನು ಕೂಡ ಮುಖ ಚೆಹರೆಯ ಮೂಲಕ ಬಿಂಬಿಸುವಂಥ ಅದ್ಭುತವಾದ ಶಕ್ತಿಯನ್ನು ಪಡ್ಕೊಂಡಿದ್ದಂಥ ಒಬ್ಬ ನಟ, ಹಾಗೆ ಒಬ್ಬ ಒಳ್ಳೆಯ ನಿರ್ಮಾಪಕ, ಇದು ಎಲ್ಲವೂ ಕೂಡ ಒಬ್ಬ ವ್ಯಕ್ತಿ ಆಗಿರುವಂಥದ್ದು, ಇದು ಅದ್ಭುತವೇ ಸರಿ. ಈ ಪದ್ಮಭೂಷಣ ಬಾಲಸುಬ್ರಹ್ಮಣ್ಯಂ ಅನ್ನುವ ಅದ್ಭುತದ ಜೊತೆಯಲ್ಲಿ ಒಂದಷ್ಟು ಕಾಲ ನಾನು ಕೂಡ ಕೆಲಸ ಮಾಡೋದಕ್ಕೆ, ಮಾತನಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದೇ ನನ್ನ ಜೀವನದ ಡಾಕ್ಟರೇಟ್ ಅಂತ ನಾನು ಅಂದ್ಕೊಳ್ತೀನಿ, ಅಥವಾ ನನ್ನ ಜೀವನದ ಅತ್ಯುನ್ನತ ಪ್ರಶಸ್ತಿ ಅಂತ ನಾನು ಅಂದ್ಕೊಳ್ತೀನಿ. ಪದ್ಮಭೂಷಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕಲೆಯ ಗಣಿ, ಗಣಿಯ ಧಣಿ, ಗುಣದ ಖನಿ. ನಮಸ್ಕಾರ.

0: ಗಾಯಕನಾಗಿ, ನಟನಾಗಿ, ಸಂಗೀತ ನಿರ್ದೇಶಕನಾಗಿ ಎಲ್ಲ ಜವಾಬ್ದಾರಿಗಳಿಗೂ ಸಂಪೂರ್ಣ ನ್ಯಾಯ ಒದಗಿಸುವುದು ಅದೊಂದು ಸವಾಲೇ ಸರಿ. ಈ ಎಲ್ಲದನ್ನ ಸಮರ್ಥವಾಗಿ ನಿರ್ವಹಿಸಿದವರು ಬಾಲಸುಬ್ರಹ್ಮಣ್ಯಂ. ಮುದ್ದಿನ ಮಾವ ಚಿತ್ರದಲ್ಲಿ ಗಾಯಕನಾಗಿ, ಸಂಗೀತ ನಿರ್ದೇಶಕನಾಗಿ, ನಾಯಕ ನಟನಾಗಿ ಮನಸೂರೆಗೊಂಡರು ಬಾಲಸುಬ್ರಹ್ಮಣ್ಯಂ.
1: ತಾಯಣ ಸ್ವಾಮಿ, ನಿಜವಾಗ್ಲೂ ನಾನು ಚೇರ್ಮನ್ ಮಾವನೇ. ನಿಮ್ಗೆ ನನ್ ಮೇಲೆ ನಂಬಿಕೆ ಬರ್ದಿದ್ರೆ ಒಂದು ರೂಪಾಯಿಗೆ ಕರ್ಪೂರ ತನ್ನಿ, ನನ್ನ ಅಂಗೈಲಿ ಹಚ್ಕೊಂಡು ಪ್ರಮಾಣ ಮಾಡ್ತೀನಿ. ನಿಜವಾಗ್ಲೂ ನಾನು ಚೇರ್ಮನ್ರ ಸ್ವಂತ ಮಾವ ಅಂತ. ಹೋಗಿ ತಗೊಂಬನ್ನಿ.
2: ಇವ್ನ ಯಾರ ತಲೆ ಕೆಟ್ಟ ಒಂಥರ ಕಾಣಿಸ್ತಾನೆ
1: ಸ್ವಾಮಿ. ನಾನು ಅಂತೋನಲ್ಲ, ನನ್ನ ಮಾತು ಕೇಳಿ, ನನ್ನ ನಂಬಿ, ನಾನು ಚೇರ್ಮನ್ರ ಮಾವನೇ, ಬನ್ನಿ.

0: ನಾವೊಂದು ಆಲ್ಬಮ್ ಮಾಡಬೇಕು ಅಂತ ಹೊರಟಾಗ ನಾನು ಸಿ ಅಶ್ವತ್ ಎಷ್ಟು ಕಷ್ಟಪಟ್ವಿ ಅಂತಂದ್ರೆ, ಆಗ 80 ಟ್ರ್ಯಾಕ್ ಅವ್ರಿಗಾಗಿ ಕಾಯ್ತಾ ಇತ್ತು. ಇಡೀ ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಬೆಳಿಗ್ಗೆ ಮುಂಬೈಯಲ್ಲಿ ಹಾಡಿದ್ರೆ ಮಧ್ಯಾಹ್ನ ತಮಿಳು ಸಿನಿಮಾ ಹಾಡ್ತಾ ಇದ್ರು, ಸಾಯಂಕಾಲ ಕನ್ನಡ ಸಿನಿಮಾ ಹಾಡ್ತಾ ಇದ್ರು, ರಾತ್ರಿ ತೆಲುಗು ಸಿನಿಮಾ ಹಾಡ್ತಾ ಇದ್ರು. ಹೀಗೆ ಮಧುಕರ ಪ್ರವೃತ್ತಿಯ ಸರಿಯಾದ ಪದ ಅದು, ಮಧುಕರ ಪ್ರವೃತ್ತಿಯ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ. ಭಕ್ತಿ ಗೀತೆಗಳನ್ನು ಯಾರಾದ್ರೂ ಹಾಡಿ ಅಂತಂದ್ರೆ ಬೆಳಿಗ್ಗೆ ಹೊತ್ತು ಹಾಡೋದ್ರಲ್ಲಿ ಆದ್ಯತೆ. ಹಾಡಿದ್ದಾದ್ಮೇಲೆ ನಿರ್ಮಾಪಕರು ಒಂದು 50,000 ಏನಾದ್ರು ಕೊಟ್ರೆ ಮೇಲ್ಗಡೆ ಒಂದು 4-5 ನೋಟ್ ತಗೊಂಡು ಇನ್ನುಳಿದ್ದನ್ನ ಇದು ದೇವಸ್ಥಾನಕ್ಕೆ ನನ್ನ ಪಾಲಿನ ಕಾಣಿಕೆ ಅಂತ ಕೊಡುವಷ್ಟು ಔದಾರ್ಯ ದೇವರ ಬಗೆಗಿನ ಅವರ ನಂಬಿಕೆ ಇರ್ತಾ ಇತ್ತು. ಅವರು ಅಡ್ಜಸ್ಟ್ ಮಾಡ್ಕೊಳ್ಳದೆ ಹೋಗಿದ್ರೆ ಬೇಕಾದಷ್ಟು ಸಿನಿಮಾಗಳು ಅವು ಕಣ್ಣೇ ಬಿಡಕ್ಕಾಗ್ತಾ ಇರ್ಲಿಲ್ಲ. 3 ಹಾಡು ಹಾಡಿ 1 ಹಾಡಿನ ದುಡ್ಡು ತಗೊಂಡಿರೋದು ಉಂಟು. ಮೆಲೋಡಿ ಕಂಡ್ರೆ ಬಹಳ ಇಷ್ಟ ಅವರಿಗೆ. ರಾಜನ್ ನಾಗೇಂದ್ರ ಮೆಲೋಡೀಸ್ ಅಂತ ಅಂದ್ರೆ ಅವರು ಹಂಬಲಿಸ್ತಾ ಇದ್ರು, ಅವರ ಅವೀಪ್ಸೆ ಆಗಿರ್ತಾ ಇತ್ತು. ಮೆಲೋಡಿ ಸಾಂಗ್ ಸಿಕ್ಬಿಟ್ರಂತೂ ಮುಗ್ದೇ ಹೋಯ್ತು, ಅವ್ರ ಅದರಲ್ಲಿ ತಲ್ಲೀನೂ ಆಗ್ಬಿಡ್ತಾ ಇದ್ರು. ಆಲೆಮನೆಯನ್ನು ಒಂದು ಚಿತ್ರ, ಆಲೆಮನೆ ಚಿತ್ರಕ್ಕೆ ಹಾಡನ್ನ ಧ್ವನಿ ಮುದ್ರಣ ಆದ್ಮೇಲೆ ಅವರು ಧ್ವನಿ ತಂತ್ರಜ್ಞನ ಹತ್ರ ಕೂತ್ಕೊಂಡು ಬಾಯಿ ಬಿಟ್ಟು ಕೇಳಿದ್ರು. ಅವರು ಎಷ್ಟು ಚೆನ್ನಾಗಿ ಕೇಳಿದ್ರು ಅಂತಂದ್ರೆ, ಪಾಂಡು ವಿಲ್ ಯು ಪ್ಲೇ ಫಾರ್ ಮೀ ಒನ್ಸ್ ಅಗೈನ್. ಸಾಮಾನ್ಯವಾಗಿ ಬಾಲಸುಬ್ರಹ್ಮಣ್ಯಂ ಅವ್ರ ನೇಚರ್ ಏನು ಅಂದ್ರೆ, ಒಂದು ಹಾಡು ಹಾಡಿದ್ದಾದ್ಮೇಲೆ ಒಂದು ಪಲ್ಲವಿ ಕೇಳ್ಬಿಟ್ಟು ಮುಂದಿನ ಸ್ಟುಡಿಯೋಗೆ ಹೋಗ್ತಾ ಇದ್ರು. ಯಾಕೆಂತಂದ್ರೆ ಅವ್ರ ಎಲ್ಲಾ ಹಾಡುಗಳನ್ನು ಕೇಳ್ಕೊಂಡು ಕೂತ್ರೆ ದಿವಸಕ್ಕೆ 20 ಹಾಡು ಹಾಡಕ್ಕಾಗ್ತಾ ಇರ್ಲಿಲ್ಲ. ಆದ್ರೆ ಅವತ್ತು ನಮ್ಮ ಅದೃಷ್ಟದ ದಿನ ಆ ಹಾಡನ್ನು ಮತ್ತೊಮ್ಮೆ ಕೇಳಿದ್ರು ದಿಸ್ ವಿಲ್ ಬಿ ಎ ಸೂಪರ್ ಹಿಟ್ ಸಾಂಗ್ ಮಿಸ್ಟರ್ ಗೌಡಾಜಿ ಅಂತ ಹೇಳಿದ್ರು. ಅಶ್ವತ್ಥಗಂತನು ತಬ್ಕೊಂಬಿಟ್ರು, ಸಚ್ ಎ ನೈಸ್ ಟ್ಯೂನ್. ಅಲ್ಲೇ ವೈದಿ ಇದ್ರು, ವೈದಿಯನ್ನು ಕೈ ಕುಲುಕಿ, ಎ ಲಿಂಗರಿಂಗ್ ಮ್ಯೂಸಿಕ್ ಅಂತ ಹೇಳಿದ್ರು. ಹೊಸದನ್ನ ಶ್ರೇಷ್ಠವಾದ್ದನ್ನ ಮೆಚ್ಚುವಂತ ಗುಣ ಇತ್ತು.
1: ಬಾಲು ಸಾರು ಜೀವನ ಉತ್ಸಾಹ, ಎಂತ ಉತ್ಸಾಹ ಪಾದು. ನಿಜವಾಗು ಹೆಂಗಿದ್ರು ಹಾಡ್ತಾ ಇರ್ಬೇಕು, ಖುಷಿ ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಅವ್ರ ಜೊತೆ ನಾನು ಫಸ್ಟ್ ಕನ್ನಡದಲ್ಲಿ ಹಾಡಿದ್ದು ಅಮೃತಗಳಿಗೆ ಚಿತ್ರದ್ದು.

ಅದನ್ನು ನಾವು ಲೈವ್ ಅಲ್ಲಿ ಹಾಡಿದ್ವಿ ಅವ್ರ ಜೊತೆ. ಇನ್ನೊಂದು ಈ ಪ್ರಜಾಪ್ರಭುತ್ವ ಅಂತ ಒಂದ್ ಪಿಕ್ಚರ್ ಬಂತು, ಅದರಲ್ಲಿ ಸಪ್ತ ಸ್ವರ ಆರೋಹಣ ಅವರೋಹಣ ನವರಾಗದ ನಗೆಯಲ್ಲಿ ಕಂಡೆ ನಾಮೂಕಳಾದೆ ಎಂಥ ನೋಡಿ ಆ ಕಾವ್ಯದೆ. ಆಮೇಲೆ ಬೆಳ್ಳಿ ರಥದಲ್ಲಿ ತುಂಬಾ ಪಾಪ್ಯುಲರ್ ಆದಂತಹ ಸಾಂಗ್, ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಅದನ್ನ ಹಾಡೋರು. ಯಾವಾಗಾರ ಸಿಕ್ತಾಗ ಹೇಳೋರು, ನಿಂದು ಕ್ಲಾಸ್ ಮಾಸ್ಟರ್ ಪೀಸ್ ಅಲ್ವಾ ಅದು, ತುಂಬಾ ಚೆನ್ನಾಗಿದೆ, ತುಂಬಾ ಅನುಭವಿಸಿ ಚೆನ್ನಾಗಿ ಹಾಡೋರು ಅವರು. ಅದೃಷ್ಟ ಅಷ್ಟೇ, ಅವ್ರ ಜೊತೆ ಹಾಡಕ್ ಸಿಕ್ಕಿದ್ದೆ ಒಂದು ದೊಡ್ಡ ಹಬ್ಬ ನನ್ಗೆ.

ಬಾಲಸುಬ್ರಹ್ಮಣ್ಯಂ ಅದೊಂದು ದೊಡ್ಡ ಸಂಗೀತ ವಿಶ್ವವಿದ್ಯಾನಿಲಯ. ಮೊಗೆದಷ್ಟು ಆಳ ಎಂಬಂತೆ ಒಂದು PhD ಪ್ರಬಂಧ ಮಂಡನೆಗಾಗಿ ಆಗುವಷ್ಟು ಅಪಾರವಾದ ಸಂಗೀತಮಯ ಜೀವನ ಅವರದ್ದು.

ಸಾಂಗ್ ಒಂದು ಉಷ್ ಪಿಕ್ಚರ್ದು, ಸಿಕ್ಕಾಪಟ್ಟೆ ಡಿವಿಜನ್ಸ್ ಇದೆ, ಮೇಲ್ ಫಿಮೇಲ್ ಡಿವೇಟ್. ಇಬ್ರು ಅನ್ಕೊಂಡಿವ್ ಆವ್ ಎಂತ ಒಂದು ಚಾಲೆಂಜಿಂಗ್ ಸಾಂಗ್ ಇದೆ ಇದು. ಅದಕ್ಕೆ ಬಾಲುಜಿ ಅಂದ್ರು, ನೋಡಿ ಇಲ್ಲಿ 100 ರುಪೀಸ್ ನಾನು ಇರ್ತೀನಿ, ನೀನು 100 ರುಪೀಸ್ ಇರು, ಯಾರು ಮಿಸ್ ಮಾಡದೆ ಹಾಡ್ತೀವೋ ಅವ್ರಿಗೆ ಅದು ದುಡ್ಡು, ಓಕೆನಾ ಅಂತಂದ್ರು. ಹಾ ಓಕೆ ಯಸ್ ಡನ್ ಅಂದೆ. ನಾನೇ ಗೆದ್ದೆ, ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು, ನಿಜವಾಗ್ಲೂ ಯುಗ ಪುರುಷ.

ಹೀಗೆ ಸದಾ ಜೊತೆ ಜೊತೆಯಲ್ಲೇ ಇರುತ್ತಿದ್ದ ಹಿರಿಯ ಸಂಗೀತ ನಿರ್ದೇಶಕ ಇಳಿಯರಾಜ ಅವರು ಬಾಲು ಅವರನ್ನ ಏಕವಚನದಲ್ಲಿಯೇ ಮಾತನಾಡಿಸುವಷ್ಟು ಅತ್ಯಂತ ಸಲುಗೆಯ ಸ್ನೇಹಿತರು. ಬಾಲು ಇಲ್ಲದ ಗಾಯನ ಪ್ರಪಂಚ ಬರಿದಾಯಿತು ಎನ್ನುತ್ತಾ ಗೀತೆಯೊಂದನ್ನೇ ಕಾಣಿಕೆಯಾಗಿ ಸಮರ್ಪಿಸಿದರು ಅವರ ಪ್ರಾಣ ಸ್ನೇಹಿತನಿಗಾಗಿ.

ಸಾಮಾನ್ಯವಾಗಿ ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ, ಮ್ಯೂಸಿಕ್ ಟ್ರ್ಯಾಕ್ಸ್ ಅನ್ನು ಮಾಡ್ತೇವೆ, ಯಾರೋ ಒಬ್ಬ ಸಂಗೀತಗಾರನಿಂದನ ಅಥವಾ ಹಾಡುಗಾರನಿಂದನ ಹಾಡಿಸ್ತೇವೆ. ಆ ಹಾಡನ್ನ ಕೇಳಿಕೊಂಡು ಬಾಲಸುಬ್ರಹ್ಮಣ್ಯಂ ತಮ್ಮ ಧ್ವನಿಯನ್ನ ಆ ಹಾಡಿಗೆ ಮಿಶ್ರಣಗೊಳಿಸ್ತಕ್ಕಂಥದ್ದು. ಒಂದ್ಸರಿ ಅಂತೂ ನಾಲ್ಕು ಹಾಡು ಕೇಳಿದ್ರು, ನಾನು ಹಾಡು ಬರೆದಿದ್ದೆ. ಐದನೇ ಹಾಡಿಗೆ ಬಂದಾಗ ಕೇಳಿದ್ರು ಅವರು ಹಾಡನ್ನ, ಅರೆ ಎಷ್ಟು ಚೆನ್ನಾಗಿ ಹಾಡಿದಾನೆ ರಾಜೇಶ್, ವೈ ಕಾಂಟ್ ಯು ಕೀಪ್ ಇಟ್ ಆಸ್ ಇಟ್ ಈಸ್, ಯು ಎನ್ಕರೇಜ್ ಹಿಮ್. ಅವತ್ ನೋಡಿ ರಾಜೇಶ್ ಅವರ ಭಾಗ್ಯದ ಬಾಗಿಲು ತೆರೆಯಿತು. ರಾಜೇಶ್ ಕೃಷ್ಣ ಇವತ್ತು ದೊಡ್ಡ ಸಿಂಗರ್ ಆಗೋದಕ್ಕೆ ಆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ತೋರಿದ ಔದಾರ್ಯ ಬಹಳ ದೊಡ್ಡದು. ನನಗೊಂದು ಇಷ್ಟು ದುಡ್ಡು ಬರುತ್ತೆ, ನಾನು ಹಾಡ್ಬಿಡ್ಬೋದು ಅಂತ ಹೇಳಿ ಅವರೇ ಅದನ್ನು ಹಾಡ್ಬಿಟ್ಟಿದ್ರೆ ಅಲ್ಲಿಗೆ ಸಾಮಾನ್ಯ ಮನುಷ್ಯನ ರೀತಿಯ ನಡೆ ಆಗ್ತಾ ಇತ್ತು. ಅಸಾಮಾನ್ಯ ನಡೆ ಸತ್ಯ. 5 ತಿಂಗಳ ಕಾಲದಲ್ಲಿ ನಾವು ಮಾಹುಬೇವು ಮಾಡುವಾಗ ಪ್ರತಿನಿತ್ಯ ಅವರು ಸ್ಟುಡಿಯೋಗೆ ಹೋಗುವಾಗ ನಮ್ಮ ಸ್ಟುಡಿಯೋಗೆ ಬಂದು ಒಂದ್ ಹಾಡನ್ನ ಮಿಕ್ಸ್ ಮಾಡ್ತಾ ಇದ್ರು. ತಿರುಗ ಮತ್ತೆ ಎಲ್ಲಾ ಸ್ಟುಡಿಯೋಗಳಲ್ಲಿ ಹಾಡಿ ಮತ್ತೆ ಊಟಕ್ಕೆ ಮನೆಗೆ ಹೋಗುವಾಗ ಬಂದು ಇನ್ನೊಂದು ಹಾಡನ್ನು ಹೇಳ್ತಾ ಇದ್ರು. ಅದು ಎಷ್ಟು ಅವರ ಕಾನ್ಸಂಟ್ರೇಷನ್ ಚೆನ್ನಾಗಿತ್ತು ಅಂತಂದ್ರೆ, ಅದಕ್ಕಾಗಿ ಮಾವುಬೇವು ಧ್ವನಿ ಸಾಂದ್ರಿಕೆಗೆ ಅವರು ತಮ್ಮ ಧ್ವನಿಯನ್ನ ಹೇಗೆ ದಾರ ಇರಿದ್ರು ಅಂತಂದ್ರೆ, ಅಪ್ರತಿಮವಾದಂತಹ ಧ್ವನಿ ಅದು. 10 ವೈವಿಧ್ಯಮಯವಾಗಿರ್ತಕ್ಕಂಥ ರಾಗತಾನಗಳು, ಸ್ವರ ಪ್ರಸ್ತಾರಗಳು, ಅವುಗಳನ್ನು ಎಷ್ಟು ಸೊಗಸಾಗಿ ಹಾಡ್ಕೊಟ್ಟು ಅಂತಂದ್ರೆ, ಆಗ ಬಾಲಸುಬ್ರಹ್ಮಣ್ಯ ಒಂದು ಮಾತು ಹೇಳಿದ್ರು, ಅಶ್ವಥ್ ಯು ಆರ್ ರಿಯಲಿ ಗ್ರೇಟ್, ನೀವು ಹೇಳ್ಕೊಟ್ಟಿರೋ 1/10 ಭಾಗ ನಾನು ರೆಂಡರಿಂಗ್ ಇಲ್ಲಿ ಮಾಡಿದ್ರೆ ಐ ವಿಲ್ ಬಿ ಎ ಸೂಪರ್ ಸಿಂಗರ್ ಅಂತ ಹೇಳಿ.

0: ಇಳೈತೆ.
1: ಬಾಲೂರವರಿಗೆ ಮಕ್ಕಳೆಂದರೆ ಎಲ್ಲೆಲ್ಲದ ಪ್ರೀತಿ. ಮಕ್ಕಳು ನಮ್ಮ ಸಂಗೀತ ಸಂಸ್ಕೃತಿಯ ರಾಯಭಾರಿಗಳು ಎಂದೇ ಹೇಳುತ್ತಿದ್ದರು. ರಿಯಾಲಿಟಿ ಶೋನಲ್ಲಿ ಮಕ್ಕಳ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದುತ್ತಿದ್ದರು. ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಮೆಚ್ಚುಗೆ ಪಡೆದಿದ್ದ ಎಂಎಸ್ ಕೀರ್ತನಾ ಹೇಳುತ್ತಾಳೆ,
2: ಅವರು ಎಲ್ಲ ಸ್ಪರ್ಧಿಗಳನ್ನು ತುಂಬ ಅಂದರೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಅವರ ಒಳ್ಳೆಯ ಗುಣ ಏನಂದರೆ, ಮೊದಲಿಗೆ ತಾಯಿ ತಂದೆಯರನ್ನು ಮಾತನಾಡಿಸಿ ನಂತರ ಸ್ಪರ್ಧಿಗಳನ್ನು ಮಾತನಾಡಿಸ್ತಿದ್ರು. ಯಾಕೆಂದರೆ ತಾಯಿ ತಂದೆಯರಿಲ್ಲದೆ ನಾವು ಅಲ್ಲಿಗೆ ಹೋಗಲು ಸಾಧ್ಯವೇ ಆಗ್ತಿರಲಿಲ್ಲ. ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನು ತಾಯಿ ತಂದೆಯರು ಕರ್ಕೊಂಬರ್ತಾಯಿದ್ರು. ಹೀಗಾಗಿ ಅವರಿಗೆ ಎಸ್ ಪಿ ಬಿ ಸರ್ ತುಂಬಾ ಗೌರವ ಕೊಡ್ತಾಯಿದ್ರು. ನನಗೆ ಒಂದು ವಿಶೇಷವಾದ ಅನುಭವ ಏನಾಯಿತು ಅಂತಂದರೆ, ನಾನು ಹಾಡಿದ್ದ ಸ್ನೇಹ ಅತಿ ಮಧುರ ಎಂಬ ಗೀತೆಯನ್ನು ಅವರು ತುಂಬಾ ಇಷ್ಟಪಟ್ಟಿದ್ರು. ನಾನು ಹಾಡುವ ಸ್ಟೈಲ್ ನೋಡಿ, ನೀನು ಡ್ಯಾನ್ಸರ್ ಥರ ರಿದಮ್ಗೆ ಸರಿಯಾಗಿ ಕೈಗಳನ್ನು ಚಲಿಸುತ್ತಾ ಹಾಡ್ತೀಯಾ ಎಂದು ಹೊಗಳಿದರು. ಇನ್ನೊಂದು ಸುತ್ತಿನಲ್ಲಿ ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಅಂತ ತುಂಬ ಸತಿ ಹೇಳಿದರು. ಹೀಗೆ ಎಲ್ಲರಿಗೂ ಒಳ್ಳೆಯ ಗುರುಗಳಾಗಿ, ಒಳ್ಳೆಯ ಮಾರ್ಗದರ್ಶಿಗಳಾಗಿ ನನ್ನಂಥ ಸಾವಿರಾರು ಹಾಡುಗಾರರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಒಂದು ಕಂಪ್ಲೀಟ್ ಸಿಂಗರ್ಗಿರೋ ಕ್ವಾಲಿಟೀಸ್ ಎಲ್ಲ ನಮಗೆ ಬರಬೇಕು, ಆ ಥರ ಟ್ರೈನಿಂಗ್ ಮಾಡ್ತಾಯಿದ್ರು. ಸಾಹಿತ್ಯ ಭಾಗಕ್ಕಂತೂ ತುಂಬಾ ಒತ್ತು ಕೊಡೋರು. ಎಲ್ಲಿ ಅಲ್ಪ ಪ್ರಾಣ, ಎಲ್ಲಿ ಮಹಾಪ್ರಾಣ, ಯಾವುದು ಹೇಗೆ ಹಾಡಿದ್ರೆ ಹೇಗಾಗುತ್ತೆ ಅಂತ ಹೇಳೋರು. ಬರೀ ಸಾಹಿತ್ಯ ಹಾಡಿದ್ರೆ ಅಲ್ಲ, ಅದಕ್ಕೆ ಎಷ್ಟು ಭಾವ ಕೊಡಬೇಕು, ಯಾವ ಪದಕ್ಕೆ ಹೆಂಗೆ ಭಾವ ಕೊಡಬೇಕು ಅಂತಲೂ ಹೇಳ್ಕೊಡ್ತಾಯಿದ್ರು.

0: ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬದ ಸಂದೇಶದ ಕೊನೆಯ ಮಾತುಗಳು.
1: ನನ್ನ ಆತ್ಮಬಂಧುಗಳೇ, ಇಷ್ಟು ದಿನಗಳು, ಇಷ್ಟು ಸಾಲುಗಳು ನನ್ನ ಜೊತೆಯಲ್ಲಿ ಈ ಪಯಣ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ಪ್ಲೀಸ್ ಟೇಕ್ ಕೇರ್. ನಮಸ್ತೆ.
0: ಬಾಲಸುಬ್ರಹ್ಮಣ್ಯಂ ಯಾಕೆ ಈ ರೀತಿ ಹೇಳಿದ್ರು? ಆಧ್ಯಾತ್ಮದ ಅರಿವಿದ್ದ ಅವರಿಗೆ ಸಾವಿನ ಮುನ್ಸೂಚನೆ ಏನಾದರೂ ಇತ್ತ? ಇವೆಲ್ಲವೂ ಉತ್ತರವೇ ಸಿಗದ ಪ್ರಶ್ನೆಗಳು.

ಹೋಗಿ ಬರುತ್ತೇನೆ ನಮಸ್ಕಾರ ಎಂದು ಬಾಲೂರವರು ಹೇಳಿರಬಹುದು. ಆದರೆ ಅವರ ಗಾನಸುಧಿಯಲ್ಲಿ ಮಿಂದೆದ್ದ ನಾವೆಂದು ಅವರನ್ನು ಕಳುಹಿಸಿಕೊಡುವುದೇ ಇಲ್ಲ. ಏಕೆಂದರೆ ಬಾಲಸುಬ್ರಹ್ಮಣ್ಯಂರವರ ಮಂದಹಾಸದ ಮೂರ್ತಿ ನಮ್ಮೆಲ್ಲರ ಹೃದಯದ ಗುಡಿಯಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಭಾಷೆ ಇರುವವರೆಗೂ, ಭಾವನೆ ಇರುವವರೆಗೂ ಬಾಲಸುಬ್ರಹ್ಮಣ್ಯಂ ಅವರ ಹೆಸರು ಅಜರಾಮರ.

ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 9:31:10. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ವಿವಿಧ ಗಾಯಕಿಯರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಬೋರೇಗೌಡ ಬೆಂಗಳೂರು ಬಂದ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಬರೆದಿರುವ ಗೀತೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ದನಿಗೂಡಿಸಿದ್ದಾರೆ ಪಿ ಸುಶೀಲಾ.

ಉದಯಶಂಕರ್ ಅವರದೇ ಮತ್ತೊಂದು ಗೀತೆ, ರಾಜನ್ ನಾಗೇಂದ್ರ ಅವರದೇ ಸಂಗೀತ ನಿರ್ದೇಶನ, ಅವಳ ಹೆಜ್ಜೆ ಚಿತ್ರಕ್ಕಾಗಿ ಧ್ವನಿಗೂಡಿಸಿದ್ದಾರೆ ಎಸ್ ಜಾನಕಿ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ನಾರಿ ಮುನಿದರೆ ಮಾರಿ ಚಿತ್ರಕ್ಕಾಗಿ ಗೀತಪ್ರಿಯ ಅವರು ಬರೆದಿರುವ ಗೀತೆ, ರಾಜ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿದೆ, ಹಾಡಿದ್ದಾರೆ ಸಹಗಾಯಕಿ ಎಲ್ ಆರ್ ಈಶ್ವರಿ.

0: ಹೌದಾ ಮಾಮ? ಆಮೇಲೆ
1: ಮಂಕಾಗಿ ಮಂಕಾಗಿ ಹರಿಸ್ತಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
0: ಇವಂದೆಲ್ಲ ಬುರುಡೆ ಪುರಾಣ
1: ನಮ್ಮೂರ್ನಾಗ ನಾನೊಬ್ಳೆ ಜಾಣ್ಣ
0: ಹಾಡಂದ್ರೆ ಹಾರುತ್ತೆ ಪ್ರಾಣ.
2: ಇಲ್ಲ ಇಲ್ಲ.

ಕಾಮನಬಿಲ್ಲು ಚಿತ್ರಕ್ಕಾಗಿ ದನಿಗೂಡಿಸಿದ್ದಾರೆ ಸುಲೋಚನ. ಉದಯಶಂಕರ್ ಅವರ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿ

0: ಚಿನ್ನ ನಿನ್ನ ಮುದ್ದಾಡುವೆ ಚಿತ್ರಕ್ಕಾಗಿ ಆರ್ ಎನ್ ಜಯಗೋಪಾಲ್ ಬರೆದಿರುವ ಗೀತೆ, ಸಲೀಲ್ ಚೌಧರಿ ಅವರ ಸಂಗೀತ ನಿರ್ದೇಶನದಲ್ಲಿ ಸಹಗಾಯಕಿ ಅನಿತಾ ಚೌಧರಿ.
1: ಎಲ್ಲಿ ಮರಿ ಹಾಡು ಪಸನಿರಿ ಸಾಪಮಗ
2: ಪಸನಿರಿ ಸಾಪಮಗ
1: ಭೇಷ್ ಹಾಗೆ ಹಾಗೆ

0: ಇದುವರೆಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಇನ್ನಿತರ ಗಾಯಕಿಯರು ಹಾಡಿರುವ ಕೆಲವು ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು, ವೇಳೆ ಸರಿಯಾಗಿ 10:10.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage ಮೈಸೂರು, ಆರ್ ವಿಸಿಟ್ vvce.ac.in.
0: ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರ ವೀಣಾ ವಾದನ. ಕಾರ್ಯಕ್ರಮದ ಆರಂಭಕ್ಕೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಗಣನಾಯಕಂ, ರಾಗ ಪೂರ್ಣಷಡ್ಜ, ಆದಿತಾಳ.

ಕಾರ್ಯಕ್ರಮದ ಕಡೆಯದಾಗಿ ಪುರಂದರದಾಸರ ದೇವರ ನಾಮ ಯಾರೇ ರಂಗನ ಯಾರೇ ಕೃಷ್ಣನ ರಾಗ ಹಿಂದೋಳ ಆದಿತಾಳ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ವೇಳೆ ಸರಿಯಾಗಿ 10:30:28. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಮಧೋಶಿ ಚಿತ್ರದ ಈ ಹಾಡು.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237477 2237488 ಅಥವಾ 2237499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಈಗ ಕೇಳಿ ಮಾಶೋಕ್ ಚಿತ್ರದ ಈ ಹಾಡು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟೋನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಬಾನುಲಿ ಕೃಷಿ ಬೆಳಗು, ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 28ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದ ಕೃಷಿಕ ದಂಪತಿ ಟಿ ರಾಮಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರಂನಲ್ಲಿ.
3: ನಾನು ರಾಮಶೆಟ್ಟಿ.
4: ನಾನು ಭಾಗ್ಯ.
3: ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
4: ದಯವಿಟ್ಟು ಎಲ್ಲರೂ ಬನ್ನಿ.
5: ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದವೋ.
2: ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ಗೂಳೂರು ಹೋಬಳಿ ಕೆ ಪಾಲಸಂದ್ರ ಗ್ರಾಮದ ಸಾವಯವ ಕೃಷಿಕ ಗೋವಿಂದಯ್ಯ.
6: ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಸಿರಿಧಾನ್ಯಗಳ ಬೇಸಾಯ ಮಾಹಿತಿ, ಸಮಗ್ರ ಕೃಷಿ ಪ್ರಾತ್ಯಕ್ಷಿಕೆ ಈ ಬಾರಿಯ ವಿಶೇಷ.
5: ಭೂಮಿ ತಾಯಿ ತಂದವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ.
2: ಬನ್ನಿ
6: ಭಾಗವಹಿಸಿ.
2: ಇದೇ ತಿಂಗಳ 28ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದಲ್ಲಿ
6: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
2: ಬಾನುಲಿ ಕೃಷಿ ಬೆಳಗು.
6: ಬಾನುಲಿ ಕೃಷಿ ಬೆಳಗು.
2: ಮುಂದಿನ ಗೀತೆ ಮೈಹೋನಾ ಚಿತ್ರದಿಂದ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಸುತ್ತಮುತ್ತ ಕಾರ್ಯಕ್ರಮ ಇಂದು ಮಾತ್ರ, ಇಂದು ಬೆಳಗ್ಗೆ 11:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೈನಾ ಚಿತ್ರದ್ದು.

ಇದುವರೆಗೂ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಸಮಯ 11 ಗಂಟೆ ಆಗುತ್ತಿದೆ. ಇನ್ನು ಮುಂದೆ ಅರಣ್ಯವಾಣಿ ಪ್ರಾಯೋಜಿತ ನೇರ ಫೋನ್ ಕಾರ್ಯಕ್ರಮ, ರಾಜ್ಯ ವ್ಯಾಪ್ತಿ

0: ಪ್ರಸಾರದಲ್ಲಿ
1: ಆಕಾಶವಾಣಿ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ಕೃಷಿ ಅರಣ್ಯ ಈ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ದೇವರಾಜು ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಅರಣ್ಯವಾಣಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ಆತ್ಮೀಯ ಪ್ರೀತಿಯ ಕೇಳುವರಿಗೆಲ್ಲ ನಮಸ್ಕಾರಗಳು. ಕೇಳುಗರೆ, ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಈಗ ನೇರವಾಗಿ ಉತ್ತರವನ್ನು ಪಡೆಯಬಹುದು. ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಈಗ ನಮ್ಮ ಜೊತೆಗಿದ್ದಾರೆ ತುಮಕೂರು ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ವಿ ದೇವರಾಜ್ ಅವರು. ದೇವರಾಜ್ ಅವರೇ, ತಮಗೆ ನಮಸ್ಕಾರ.
3: ಕೃಷ್ಣಪ್ಪ ಅವರೇ, ತಮಗೂ ಕೂಡ ನಮಸ್ಕಾರ, ಮತ್ತು ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ.
2: ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸರಣಿಯ ಮೊದಲ ಸಂಚಿಕೆಗೆ ನಿಮಗೆ ಸ್ವಾಗತ ಸರ್.
3: ಖಂಡಿತ, ತಮಗೂ ಕೂಡ ಅಭಿನಂದನೆಗಳು.
2: ಕೇಳುಗರೆ, ಹಿಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಪ್ರಶ್ನೆಗಳನ್ನು ನೀವೀಗ ಕೇಳಬಹುದು. ವಿಶೇಷವಾಗಿ ಅರಣ್ಯ ಇಲಾಖೆಯಿಂದ ಕೃಷಿ ಅರಣ್ಯಕ್ಕಾಗಿ ಸಿಗುವಂತಹ ಸೌಲಭ್ಯಗಳೇನು, ಕೃಷಿ ಅರಣ್ಯದಿಂದ ಯಾವ್ಯಾವ ಲಾಭಗಳಿವೆ, ಕೃಷಿ ಅರಣ್ಯ ಮಾಡಲು ಹೆಚ್ಚಿನ ಮಾಹಿತಿಗಾಗಿ ಯಾರನ್ನು ಭೇಟಿಯಾಗಬೇಕು, ಈ ಥರದ ಯಾವುದೇ ಒಂದು ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ನೀವು ಖಂಡಿತ ನಮಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರವನ್ನು ದೇವರಾಜ್ ಅವರಿಂದ ಅಥವಾ ಪಡ್ಕೋಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಮೂರು ಇದೆ, ಗಮನಿಸಿ. ಒಂದನೇದು 0800-2237-0477, ಮತ್ತೊಂದು ಸಂಖ್ಯೆ 0800-2237-0488, ಇನ್ನೊಂದು ಸಂಖ್ಯೆ 0800-2237-0499. ದೇವರಾಜ್ ಅವರೇ, ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣವಾ?
3: ಆಗಲಿ.
2: ಹಲೋ, ಯಾರೋ, ಯಾರು ಮಾತಾಡ್ತಿರೋದು? ಸ್ವಾಗತ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ.
3: ಮಾಧವ್ ಶೆಟ್ರೆ ಹೇಳಿ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ.
4: ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಶೆಟ್ರೆ ಮಾಧವ್ ಶೆಟ್ರೆ ಮಾಡುವ ನಮಸ್ಕಾರಗಳು ಸರ್.
3: ನಮಸ್ಕಾರ, ನಮಸ್ಕಾರ ಶೆಟ್ರೆ.
2: ಶೆಟ್ರೆ, ನಿಮ್ಮ ಪ್ರಶ್ನೆ, ನೇರ ಪ್ರಶ್ನೆ.
4: ನಂದೇನ್ ಪ್ರಶ್ನೆ ಇದೆ ಸರ್? ಒಂದು ದೇವರ ಕಾಡು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂತ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಅಧಿಕ ಬಿದಿರು ಬೆಳೆಯುವ ಪ್ರದೇಶ ಯಾವುದು ಅಂತ ಎರಡನೇ ಪ್ರಶ್ನೆ.
3: ದೇವರ ಕಾಡು ಆಕ್ಚುಲ್ ಆಗಿ ಅದು ಕೃಷಿ ಅರಣ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಶೆಟ್ರೆ. ಆದ್ರೂ ಕೂಡ ಈ ನಮ್ಮ ದೇವರ ಕಾಡು ಅಂದ್ರೆ ನಮ್ಮ ದೇವಸ್ಥಾನ ಸುತ್ತಮುತ್ತ ಏನ್ ದೇವರ ಮೀಸಲು ಪ್ರದೇಶಗಳಿದ್ದಾವೆ, ಮುಖ್ಯವಾಗಿ ನಮ್ಮ ಕೊಡಗು ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ಆ ದೇವರ ಕಾಡು ಅನ್ನೋದು ಸಪರೇಟ್ ಒಂದು ಇದೆ. ಆ ಕಾಡುಗಳು ದೇವಸ್ಥಾನ ಸುತ್ತಮುತ್ತ ಮತ್ತೆ ಏನು ಒಂದು ರಿಲಿಜಿಯಸ್ ಇದಕ್ಕೋಸ್ಕರ ಬೆಳೆದಿರುವಂತಹ ದೇವರ ಕಾಡುಗಳು ಇದಾವೆ, ಅವು ಎಷ್ಟಿದೆ ಅಂತ ನಮ್ಮ ಹತ್ರ ಈಗ ಏನು ಸ್ಟಾಟಿಸ್ಟಿಕ್ಸ್ ಇಲ್ಲ, ಯಾಕಂದ್ರೆ ನಾವೀಗ ಕೃಷಿ ಅರಣ್ಯಕ್ಕೋಸ್ಕರ ಬಂದಿರುವಂತದ್ದು. ಸೊ ಕೃಷಿ ಅರಣ್ಯದ ಬಗ್ಗೆ ತಾವೇನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು.
4: ಈಗ ಬರಗಾಲಕ್ಕೆ ತಕ್ಕವಾದ ಅರಣ್ಯ ಸಸಿಗಳು ಯಾವ ಸಿಕ್ಕಿತ್ತು ಸರ್?
3: ಈಗ ಬರಗಾಲ ಅಂತ ಏನಿಲ್ಲ, ನಮ್ಮ ಕೃಷಿ ಅರಣ್ಯ ಸಸಿಗಳನ್ನ ನೀವು ಎಲ್ಲಾ ಕಡೆಯೂ ನೆಡಬಹುದು, ಯಾಕೆಂದ್ರೆ ನಮ್ಗೇನು ನೀವು ಪಂಪ್ ಸೆಟ್ ಹಾಕಿ ನೀರು ವರ್ಷ ಪೂರ ನೀರು ಉಣಿಸ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಮುಖ್ಯವಾಗಿ ಮಳೆ ಬಂದಾಗ ಗಿಡಗಳನ್ನ ನೆಟ್ಟು ಅವುಗಳನ್ನ ಒಳ್ಳೆ ನರ್ಸರಿಯಿಂದ ಒಳ್ಳೆ ಗಿಡಗಳನ್ನ ತಂದು ನೆಟ್ಟು ಅವು ಏನು ಆ ಕಾಲಕ್ಕೆ ಸ್ವಲ್ಪ ನೀರು ಒದಗಿಸಿದ್ರೆ ಸಾಕು, ಅದಕ್ಕೆ ತುಂಬಾ ಕೃಷಿ ಅರಣ್ಯಕ್ಕೆ ಅತ್ಯಂತ ಹೆಚ್ಚು ಖರ್ಚೇನು ಮಾಡಬೇಕಾಗಿಲ್ಲ. ನಿಮ್ ಕಡೆ ತೇಗ ಬಹಳ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ನಿಮ್ದು ನಮ್ಮ ನಾಗರಹೊಳೆ ಪಕ್ಕದಲ್ಲಿ ಇದೆ, ಎಚ್ ಡಿ ಕೋಟೆ ಹತ್ರ, ನೀವು ತೇಗನ ಖಂಡಿತ ಬೆಳಿಬಹುದು. ಖಂಡಿತ ಟಿ ನರಸೀಪುರದಲ್ಲೂ ಕೂಡ ನೀವು ಉತ್ತಮವಾಗಿ ತೇಗವನ್ನ ಬೆಳಿಬಹುದು, ಒನ್ನೆ ಎಬ್ಬೇವನ್ನ ಬೆಳಿಬಹುದು. ಎಬ್ಬೇವನ್ನ ತುಂಬಾ ಜನ ಬೆಳೀತಿದ್ದಾರೆ, ಬೇಗ ಬರುತ್ತೆ ಕ್ರಾಪು, ಮತ್ತೆ ಮೇವಿಗೋಸ್ಕರನು ಆಗುತ್ತೆ. ಎಬ್ಬೇವನ್ನ ಬೆಳಿಬಹುದು, ಮತ್ತೆ ಟಿ ನರಸೀಪುರದಲ್ಲಿ ನಮ್ಮ ಸಸ್ಯ ಕ್ಷೇತ್ರ ಇದೆ, ಸಾಮಾಜಿಕ ಅರಣ್ಯ ವಿಭಾಗದಿಂದ ಮತ್ತು ಪ್ರಾದೇಶಿಕ ವಿಭಾಗದಿಂದ ಎರಡು ಸಸ್ಯ ಕ್ಷೇತ್ರಗಳಿದೆ. ನೀವು ಅಲ್ಲಿ ಹೋಗಿ

0: ಸಸಿಗಳು ಸಿಗುತ್ತೆ, ಖಂಡಿತ ಬೆಳೆಯಿರಿ, ನಿಮ್ಗೆ ಒಳ್ಳೇದಾಗ್ಲಿ.
1: ಶೆಟ್ರೆ ನಿಮ್ಮ ಪ್ರಶ್ನೆಗೆ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಮಾತಾಡ್ತಿದ್ದೀರಿ? ನಮಸ್ತೆ,
2: ನಾನು ಕಲಬುರಗಿ ಜಿಲ್ಲಾ ಹೆಂಗೆಯಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಮಾತಾಡೋದು ಸರ್. ನಾನು
1: ನಮಸ್ತೆ ಪಾಟೀಲ್ ರೀ, ನಿಮ್ಮ ಪ್ರಶ್ನೆ
2: ಸರ್. ನನ್ನ ಪ್ರಶ್ನೆ ಕೃಷಿ ಅಲ್ಲ, ಈ ಪ್ರೋತ್ಸಾಹ ಯೋಜನೆದಾಗ ರೀ, ಈ ಇದ್ರ ಪ್ರಯೋಜನ ಪ್ರಯೋಜನ ಪಡಿಬೇಕಾದ್ರೆ ಅದು ಅರ್ಹತೆಗಳೇನು, ಮತ್ತೆ ಅದು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ್ದು ಸಲ್ಲಿಸಬೇಕು ಅಂತ ಸ್ವಲ್ಪ
1: ನೋಡಿ. ಇದು ತುಂಬಾ ಉತ್ತಮವಾದಂತಹ ಪ್ರಶ್ನೆ. ಈಗ ಕೃಷಿ ಅರಣ್ಯದಲ್ಲಿ ನೀವು ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಏನೇನು ಮಾನದಂಡಗಳು ಇರಬೇಕು, ಕ್ರೈಟೀರಿಯಾಸ್ ಯಾವ ತರ ಇರಬೇಕು? ಅಂದ್ರೆ ಎಲ್ಲರೂ ಯೋಜನೆಯನ್ನು ಪಡ್ಕೋಬಹುದಾ, ಅಥವಾ ಅವ್ರಿಗೆ ಜಮೀನು ಇರಬೇಕಾ, ಪಟ್ಟ ಇರಬೇಕಾ, ಪಹಣಿ ಇರಬೇಕಾ, ಏನು ಆರ್ ಟಿ ಸಿ ಬುಕ್ ಇರಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ. ದೇವರಾಜ್ ಅವರೇ ಉತ್ತರ.
0: ನಮಸ್ಕಾರ ಪಾಟೀಲ್ ರೇ, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ನಮ್ಮ ಯಾವುದೇ ರೈತರು ಕೂಡ ಇದನ್ನು ಪಡಿಬೋದು. ಇದಕ್ಕೆ ಯಾವುದೇ ಒಂದು ಇನ್ಕಮ್ ಲಿಮಿಟ್ ಆಗಲಿ ಅಥವಾ ಯಾವುದೇ ಒಂದು ಅರ್ಹತೆ ಇಲ್ಲ. ನಿಮ್ಮ ಹತ್ರ ಜಮೀನು ಇರಬೇಕು, ನಿಮ್ಮ ಇವನ್ ನಿಮ್ಮ ವಂಶಿಕರ ಜಮೀನಾದರೂ ಪರವಾಗಿಲ್ಲ, ನಿಮ್ಮ ತಾತ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಜಮೀನು ಇದ್ದರೂ ಪರವಾಗಿಲ್ಲ, ನೀವು ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇದೆ. ನೀವು ಮೊದಲನೇದಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನೀವು ವಲಯಾರಣ್ಯಾಧಿಕಾರಿ ಕಚೇರಿಗೆ ಹೋಗಿ, ನಿಮ್ಮ ಕಲಬುರಗಿ ಯಾವ ತಾಲೂಕು ಬರುತ್ತೆ, ನಿಮ್ಮ ಜಮೀನು ಯಾವ ತಾಲೂಕು ಬರುತ್ತೆ, ಆ ತಾಲೂಕಿನ ವಲಯಾರಣ್ಯಾಧಿಕಾರಿಗಳ ಕಚೇರಿಗೆ ಹೋಗಿ ನಿಮ್ಮ ಹೆಸರಿನ ಒಂದು ಫಾರಂ ಕೊಡ್ತಾರೆ, ಒಂದು ಫೋಟೋ ತೊಗೊಂಡೋಗಿ, ಒಂದು ಪಾಸ್ಬುಕ್ ತೊಗೊಂಡೋಗಿ, ನಿಮ್ಮದೊಂದು ಆಧಾರ್ ಕಾರ್ಡ್ ತೊಗೊಂಡೋಗಿ, ಆಗ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ರಿಜಿಸ್ಟರ್ ಮಾಡಿಕೊಟ್ಟು ನೀವು ನಿಮಗೆ ಯಾವ ಸಸಿಗಳನ್ನು ಬೇಕು ಅಂತ ಕೂಡ ಅಲ್ಲಿ ಕೇಳ್ಬೋದು, ಎಷ್ಟು ಸಸಿಗಳು ಬೇಕು ಅಂತ. ಮತ್ತು ನಿಮ್ಮ ಏನು ರೀಜನಲ್ಲಿ ನಿಮ್ಮ ಏನು ಸುತ್ತಮುತ್ತ ಪರಿಸರದಲ್ಲಿ ಯಾವ ಗಿಡ ಉತ್ತಮವಾಗಿ ಬೆಳೆಯುತ್ತೆ ಅಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಯಾವ್ದು ಬೇಕು, ಎಷ್ಟು ಗಿಡಗಳು ಬೇಕು ಅಂತ ಕೇಳಿ ಅದನ್ನು ದಾಖಲಿಸ್ಕೊಟ್ರೆ ಆ ಮುಂದಿನ ಮಳೆಗಾಲದಲ್ಲಿ ನಿಮಗೆ ಸಸಿಗಳು ಸಿಗ್ತದೆ. ಆ ಸಸಿಗಳನ್ನು ನೀವೇ ನೆಟ್ಕೋಬೇಕು. ಸಸಿಗಳನ್ನು ನೆಟ್ಕೊಂಡ್ರೆ ಒಟ್ಟು 125 ರೂಪಾಯಿ ಅಷ್ಟು 3 ವರ್ಷದಲ್ಲಿ ಬೆನಿಫಿಟ್ ಸಿಗುತ್ತೆ. ಮೊದಲನೇ ವರ್ಷ 35 ರೂಪಾಯಿ, ಎರಡನೇ ವರ್ಷ 40 ರೂಪಾಯಿ ಮತ್ತು 3ನೇ ವರ್ಷ 50 ರೂಪಾಯಿ. ಇವು ಬದುಕಿ ಉಳಿದಂಥ ಸಸಿಗಳಿಗೆ ಮಾತ್ರ ಕೊಡ್ತೀವಿ. ಉದಾಹರಣೆಗೆ ನೀವು 100 ಸಸಿ ನೆಟ್ಟಿರ್ತೀರಾ, ಮೊದಲನೇ ಸರಿ 100 ಸಸಿ ನೆಟ್ಟಿದ್ದಾಗ ಪ್ರತಿ ಗಿಡಕ್ಕೆ ನಿಮಗೆ 30 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಸರಿ ಬದುಕಿ ಉಳಿದಂಥ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ಬಂದು ನಮ್ಮ ಸಿಬ್ಬಂದಿಗಳು ಬಂದು ಅದನ್ನು ಎಣಿಕೆ ಮಾಡ್ತಾರೆ, ಸೊ 40 ರೂಪಾಯಿ. ಮತ್ತು ಅದೇ ರೀತಿ 3ನೇ ವರ್ಷದಲ್ಲಿ 50 ರೂಪಾಯಿ ಸಿಗುತ್ತೆ. ಇದು ಅತ್ಯುತ್ತಮ ಯೋಜನೆ, ಇದರ ಪ್ರಯೋಜನ
2: ಪಡ್ಕೊಳ್ಳಿ.
0: ಪ್ರೋತ್ಸಾಹ ಧನ ನಾನು ಹೇಳ್ತಾ ಇರೋದು ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಒಟ್ಟು 3 ವರ್ಷದಲ್ಲಿ ಪ್ರತಿ ಗಿಡಕ್ಕೆ 125 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ.
1: ಪಾಟೀಲ್ ರೇ, ಈ ಗಿಡ ಏನು ಸಸಿ ನೀವು ಕೊಟ್ಟು ಜೊತೆಗೆ ಅದರ ಮೇಂಟೆನೆನ್ಸ್ ಅದರ ನಿರ್ವಹಣೆಗಾಗಿ ನೀವು ಕೊಡುವಂತಹ ದುಡ್ಡಿದು ಅಲ್ವಾ?
0: ಸಸಿ ಕೊಡಬೇಕಾದ್ರೆ ಕೊಡಲ್ಲ, ಆ ವರ್ಷ ಪೂರ ಕಾಪಾಡಿದ ನಂತರ ನಿಮಗೆ ಸಿಗುತ್ತೆ ದುಡ್ಡು,
1: ಅದನ್ನ ನಿರ್ವಹಣೆಗಾಗಿ ಕೊಡುವಂತಹ ಧನ ಇದು.
0: ಧನ್ಯವಾದ ಪಾಟೀಲ್ ರೇ.
1: ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ದೇವರಾಜ್ ಅವರೇ, ಹಲೋ, ಹಲೋ, ನಮಸ್ತೆ.
3: ಮಂಡ್ಯದಿಂದ ಚಂದ್ರಶೇಖರ್.
1: ಚಂದ್ರಶೇಖರ್ ಅವರೇ, ನಿಮ್ಮ ಪ್ರಶ್ನೆ
3: ಸರ್. ಏನು ಕೃಷಿ ಅರಣ್ಯ ಯೋಜನೆ ಪ್ರಾತ್ಯಕ್ಷಿಕ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು.
1: ಪ್ರಾತ್ಯಕ್ಷಕ್ಕೆ
0: ಅಂದ್ರೆ ಈಗ ನೀವು ಮಾತಾಡದೆ ಈಗ ಪಾಟೀಲ್ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಬಹುತೇಕ ಉತ್ತರಿಸಿದ್ದೀನಿ, ತಾವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ತಾವು ನೇರವಾಗಿ ವಲಯಾರಣ್ಯಾಧಿಕಾರಿ, ನೀವು ಮಂಡ್ಯ ತಾಲೂಕಿನ ವಲಯಾರಣ್ಯಾಧಿಕಾರಿನ ಕಚೇರಿನಲ್ಲಿ ಭೇಟಿ ಮಾಡಿ ಒಂದು ಅರ್ಜಿ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡು, ಫೋಟೋ ತೊಗೊಂಡೋಗಿ, ನಿಮ್ಗೆ ಯಾವ ಗಿಡ ಬೇಕು ಅಂತ ಕೇಳಿ ಅದನ್ನು ಮುಂದಿನ ಮಳೆಗಾಲದಲ್ಲಿ ಕೊಡ್ತಾರೆ. ಈಗ ಲಭ್ಯತೆ ಇದ್ದರೆ, ಈಗ ಮಳೆಗಾಲದಲ್ಲಿ ಅವ್ರ ಹತ್ರ ಲಭ್ಯತೆ ಇದ್ದರೆ ಈಗಲೇ ಕೊಡ್ತಾರೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಒಂದು ಗಿಡಕ್ಕೆ 125 ರೂಪಾಯಿ, ಅಟ್ಟು ಒಟ್ಟು 3 ವರ್ಷಗಳಲ್ಲಿ ಹಂತ ಹಂತವಾಗಿ ಬದುಕುಳಿದಂಥ ಗಿಡಗಳಿಗೆ ಕೊಡ್ತಾರೆ. ಖಂಡಿತ ಬೆಳಿಬೋದು. ನಿಮ್ಮಲ್ಲಿ ಮಂಡ್ಯದಲ್ಲಿ ಭಾಳ ಚೆನ್ನಾಗಿ ತೇಗ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಬೆಳೆಯಿರಿ, ಒಳ್ಳೇದಾಗಲಿ ನಿಮಗೆ. ಹೇಳಿ,
3: ನಾನು ಕೇಳ್ತಾ ಇರೋದು ಪ್ರಾತ್ಯಕ್ಷ ನೀವು ಸರ್ಕಾರ ಅಥವಾ ಇಲಾಖೆಗಳಿಂದ ಪ್ರಾತ್ಯಕ್ಷಿಕ ನಡೆಸ್ತಿರಲ್ಲ, ಅದ್ರ ಬಗ್ಗೆ ಅಂದ್ರೆ ರೈತರ ಜಮೀನಿನಲ್ಲಿ ಹೋಗ್ಬಿಟ್ಟು ನೀವು
0: ಇಲ್ಲ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಅಂತ ನಮ್ಮ ಇಲಾಖೆನಲ್ಲಿ ಮಾಡಲ್ಲ, ಅದು ಕೃಷಿ ಇಲಾಖೆನಲ್ಲಿ ಮಾಡ್ತಾರೆ. ನಾವು ನೇರವಾಗಿ ಆ ತರ ಎಲ್ಲೂ ಪ್ರಾತ್ಯಕ್ಷಿಕೆ ಅಂತ ಎಲ್ಲೂ ನಾವು ಯಾವುದೇ ರೈತರ ಜಮೀನಲ್ಲಿ ಮಾಡಲ್ಲ. ನಾವು ರೈತರನ್ನ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಈಗ ವಿ ಬಿ ರಾಮ್ಜಿ ಯೋಜನೆ ಕೂಡ ಬಂದಿದೆ, ಆ ವಿ ಬಿ ರಾಮ್ಜಿ ಯೋಜನೆಯಲ್ಲೂ ಕೂಡ ನೀವು ಕೃಷಿ ಅರಣ್ಯ ಬೆಳೆಸಬಹುದು.
3: ಇದು ಮಾಡ್ಬೋದಾ ನಾವು, ನಮ್ಮ ಕಲೆ ಏನಂದ್ರೆ ಪ್ರತ್ಯಕ್ಷ ಮಾಡ್ಬೋದಾ ನೀವು ಮುಂದೆ
0: ಅಂದ್ರೆ, ನೀವು ಬೆಳೆದ್ರೆ ನೀವು ಖಂಡಿತ ಚೆನ್ನಾಗಿ ಉತ್ತಮವಾಗಿ ಬೆಳೆದ್ರೆ ಆಗ ನಾವು ಕೆಲವು ಉತ್ತಮವಾಗಿ ಬೆಳೆದಂತ ರೈತರುಗಳಿಗೆ ಬೇರೆ ರೈತರುಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಮತ್ತೆ ತಿಳುವಳಿಕೆ ನೀಡೋದಕ್ಕೆ ನಿಮ್ಮ ಜಮೀನುಗಳಿಗೆ ಕರ್ಕೊಂಡೋಗೋ ಪದ್ಧತಿ ನಮ್ಮ ಹತ್ರ ಇದೆ. ಆ ರೀತಿ ನೀವು ಉತ್ತಮವಾಗಿ ಬೆಳೆದರೆ ಖಂಡಿತ ಕರ್ಕೊಂಡು ಬರ್ತೀವಿ.
1: ಚಂದ್ರಶೇಖರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ
4: ಸರ್, ನಮಸ್ತೆ.
1: ನಮಸ್ತೆ
4: ಸರ್, ಇಬ್ರಿಗೆ ಧನ್ಯವಾದಗಳು ಸರ್.
1: ನಿಮ್ಗೂ ಕೂಡ ಕರೆ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಹೆಸರು, ಊರು ಹೇಳಿ.
4: ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ನಾ ಕಾಲ್ ಮಾಡ್ತಾ ಇದ್ದೀನಿ ಸರ್. ಏನಿಲ್ಲ, ನಾನು ಕೃಷಿ ಇಲಾಖೆಯವರಲ್ಲ, ನಾನು ಒಂದು ಬ್ಲೈಂಡ್ ಮಾತಾಡ್ತಾ ಇದ್ದೀನಿ ಸರ್. ಏನಿಲ್ಲ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಬ್ಲೈಂಡು, ಆದ್ರಿಂದ ನಮ್ಗೆ ಒಂದು 8 ತಿಂಗಳಾಯ್ತು ಸರ್, ಪಿಂಚಣಿ ಬಂದಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್, ಪಿಂಚಣಿ ಬರ್ತಾ ಇಲ್ಲ ಸರ್. ಅದೇ ಒಂದು ಮಾಹಿತಿ ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಂಗಿಲ್ಲ. ನಾನು ಮಾಡಿದ್ದೀನಿ.
0: ಯಾವ ತಾಲೂಕು ಇವ್ರೆ? ಯಾವ ತಾಲೂಕು?
4: ನಮ್ದು ಮೈಸೂರು ಪಿರಿಯಾಪಟ್ಟಣ ತಾಲೂಕು.
0: ನೀವು ಪಿರಿಯಾಪಟ್ಟಣ ತಾಲೂಕು ತಹಸೀಲ್ದಾರ್ ಅವರನ್ನ ನೇರವಾಗಿ ಸಂಪರ್ಕಿಸಿ ಅವ್ರನ್ನೇ ಸಂಪರ್ಕ ಮಾಡಿ. ಜೊತೆಗೆ ಇತ್ತೀಚೆಗೆ ಸರ್ಕಾರದಿಂದ ಪ್ರಜಾಸೇವಾ ಆಂದೋಲನ ಅಂತ ಒಂದು ಕಾರ್ಯಕ್ರಮ ನಿಮ್ಮ ತಾಲೂಕು ನಿಮ್ಮ ಸುತ್ತಮುತ್ತ ನಡೆಯುತ್ತೆ. ನಿಮ್ಮ ಪ್ರತಿನಿಧಿ ಶಾಸಕರು ಕೂಡ ಬಂದಿರ್ತಾರೆ, ಮಂತ್ರಿಯವರು ಕೂಡ ಬಂದಿರ್ತಾರೆ. ಅವರನ್ನ ನೇರವಾಗಿ ಸಂಪರ್ಕಿಸಿ ನಿಮಗೆ ಸಿಗುತ್ತೆ, ಆ ಮಾಹಿತಿ ಸಿಗುತ್ತೆ.
4: ಇಲ್ಲ ಸರ್, ನಾನು ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್.
0: ಈಗ ಇನ್ನೊಂದ್ಸರಿ ಮಾಡಿ, ತೊಂದರೆ ಇಲ್ಲ, ಅದನ್ನ IPGRS ಅಂತ ಬರುತ್ತೆ, ಕೊಡ್ತಾರೆ.
4: ಅಲ್ಲ, ಮಾಡಿ 8 ದಿನ ಆಯ್ತು ಸರ್, ನಿನ್ನೆ ಹೋಗಿ ಕೇಳ್ಕೊ ಬಂದಿದ್ದೀನಿ, ಇಲ್ಲೂ ಬಂದಿಲ್ಲ.
1: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
5: ಹಲೋ ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ
5: ಸರ್? ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀವಿ ಸರ್.
1: ಶಾಂತ್ ಕುಮಾರ್ ರೆಡ್ಡಿ ಅವರೇ, ಅರಣ್ಯ ಕೃಷಿ ಅರಣ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆ
5: ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಇದೆ ಸರ್. ನಾವು ನೀರು ಬೋರ್ ಹಾಕಿದ್ರು ಕೂಡ ನೀರು ಬರಲ್ಲ.
1: ಹೌದು,
5: ನಾವು ಈಗ ಮಳೆ ಆಧಾರಿತದ ಮೇಲೆ ಬೆಳೆಸ್ತಕ್ಕಂತ ಗಿಡಗಳು ಯಾವ್ಯಾವ ಇದೆ ಸರ್ ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು ಬೆಳೆಸಬೇಕಾದ್ರೆ?
1: ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಗಿಡಗಳೆಲ್ಲ ಮಳೆ ಆಶ್ರಿತಾನೆ ಹೆಚ್ಚಿನ ಪ್ರಮಾಣದಲ್ಲಿ. ದೇವರಾಜ್ ಅವರೇ, ಇವರ ಪ್ರಶ್ನೆಗೆ ಉತ್ತರ.
0: ನಮ್ಮ ಏನು ಗಿಡಗಳೇನಿದೆ, ನೀವು ಬೇವನ್ನ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ, ಕಲಬುರಗಿನಲ್ಲಿ ಬೇವು ಚೆನ್ನಾಗಿ ಬರುತ್ತೆ, ಬೇವನ್ನ ಬೆಳೆಸಬಹುದು ಅಲ್ಲೆಲ್ಲ. ಇದನ್ನ ನೋಡಿ, ನಮ್ಮ ಅರಣ್ಯ ಗಿಡಗಳು ಹೆಚ್ಚಾಗಿ ನೀರನ್ನೇನು ಕೇಳಲ್ಲ ಅಂದ್ರೆ, ನೀವು ಏನು ಏನು ತಿಳ್ಕೊಂಡಿದ್ದೀರಿ, ಕಂಟಿನ್ಯೂಸ್ ಆಗಿ ನೀರು ಹಾಕ್ಬೇಕು, ನೀರಾವರಿ ಮಾಡಬೇಕು ಅಂತ ಏನಿಲ್ಲ. ಈ ಮಳೆ ಆಶ್ರಯ ಜೊತೆಯೊಳಗೆ ಒಂದು ಟ್ಯಾಂಕರಲ್ಲಿ ಅದಕ್ಕೇನು ಬೋರ್ ಕೊರಿಸ್ಬೇಕಾದಾಗ ಅಂತ ಅಗತ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಟ್ಯಾಂಕರಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಒಂದು 4-5 ಸರಿ ವಾಟ್ರಿಂಗ್ ಮಾಡಿದ್ರೆ, ಸ್ವಲ್ಪ ಸ್ವಲ್ಪ ವಾಟ್ರಿಂಗ್ ಮಾಡಿದ್ರೆ ಖಂಡಿತ ಗಿಡಗಳನ್ನ ಬೆಳೆಸ್ಬೋದು. ಬೆಳೆಸಿ, ನಿಮ್ಮ ಸುತ್ತಮುತ್ತ ಯಾವ ಗಿಡಗಳು ಬೇಡಿಕೆ ಬರುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆ ಗಿಡಗಳನ್ನ ಬೆಳೆಸಿ, ನಿಮ್ಮಲ್ಲಿ ಬೇವು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ನರ್ಸರಿ ಚಿತ್ತಾಪುರ ತಾಲೂಕಿನ ನರ್ಸರಿಗೆ ಹೋಗಿ ನರ್ಸರಿ ಸಂಪರ್ಕಿಸಿ, ಇಲ್ಲ ಗಿಡಗಳು ಸಿಗ್ತವೆ, ಆ ವಲಯ ಅರಣ್ಯಾಧಿಕಾರಿಯನ್ನ ಸಂಪರ್ಕಿಸಿ ನಿಮ್ಗೆ. ಈಗ 2 ರೀತಿ ಇದೆ, ಒಂದು 3 ರೂಪಾಯಿ ಮತ್ತೆ ಇನ್ನೊಂದು 6 ರೂಪಾಯಿ. ನೀವೇನಾದ್ರೂ BPL ಕಾರ್ಡು ಅಥವಾ ನಿಮಗೆ ನರೇಗಾ ಕಾರ್ಡ್ ಏನಿದೆ, ಉದ್ಯೋಗ ಚೀಟಿ ಇದೆ, ಆ ಥರ ಇದ್ರೆ ನಿಮಗೆ ಉಚಿತವಾಗಿ ಗಿಡಗಳು ಸಿಗ್ತವೆ. ಹೋಗಿ ಸಂಪರ್ಕಿಸಿ, ಸಿಗ್ತವೆ. ನಿಮಗೆ ಬೇಕಾದಂಥ ಅಲ್ಲಿ ರೀಜನ್ಗೆ ಬೇಕಾದಂಥ ಗಿಡಗಳನ್ನ ಬೆಳೆಸಿರ್ತಾರೆ. ನೀವು ನಿಮ್ಮ ತಾಲೂಕು ಕಚೇರಿಯನ್ನು, ತಾಲೂಕು ವಲಯ ಅರಣ್ಯಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ.
1: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ
6: ನಮಸ್ತೆ ಸರ್, ನಾನು ಇಸ್ಮಾಯಿಲ್ ಕಲ್ಲಡಿ ಮಂಗಳೂರಿಂದ.
1: ಮಂಗಳೂರಿಂದ ನಮ್ಮ ಹೆಸರು ಏನಂದ್ರಿ?
6: ಮಂಗಳೂರು ಸರ್.
1: ಮಂಗಳೂರಿಂದ? ಮಂಗಳೂರು.
6: ನಮಗೆ ಇಲ್ಲಿ ಕೃಷಿ ಅರಣ್ಯ ಬೇಕಂತ ಇಲ್ಲ ಸರ್, ಅದು ತನ್ನಷ್ಟಕ್ಕೆ ಗಿಡ ಹುಟ್ಟಿ ಕೃಷಿ ಅರಣ್ಯ ಆಗುತ್ತೆ. ಒಂದು 5 ವರ್ಷದಲ್ಲಿ ಅಂದ್ರೆ ಗಿಡ ನಡ್ಬೇಕಂತಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಆದ್ರೆ ನೀವು ಇದನ್ನು ಪ್ರೋತ್ಸಾಹ ಬಯಲು ಸೀಮೆಗೆ ಕೊಡ್ಬೇಕು ಸರ್. ಒಂದು ಈಗ ನೀವು ಮತ್ತೊಂದು ತೇಗ ಬೆಲೆ ಏರಿ ಅಂತೀರಾ ಸರ್, ಅದು